ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೀವಿ. ಇಂದಿನ ಪಂಚಾಂಗ ಶಕವರ್ಷ 1948 ಅಶ್ವಿನ 16, ಅಂದರೆ 2026ನೆಯ ಇಸ್ವಿಯ ಅಕ್ಟೋಬರ್ ತಿಂಗಳ 8ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಗುರುವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಬೆಳಗನೆಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:11 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ

ಮಲೆನಾಡಿನಲ್ಲಿ ನೆಲೆ ನಿಂತಿರುವಂತಹ ತಾಯಿ ಶೃಂಗೇರಿ ಶಾರದಾಂಬೆಯನ್ನು ನೆನೆದಂತಹ ಈ ಕ್ಷಣ ನಿಜವಾಗ್ಲೂ ಪಾವನ ಅಂತ ಹೇಳಬಹುದು. ಇವತ್ತು ಬಹಳ ವಿಶೇಷವಾದಂತಹ ದಿನ ಸ್ನೇಹಿತರೆ. ನಮ್ಮ ಹಿಂದೂ ಪಂಚಾಂಗದ ತಿಂಗಳಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಅನ್ನುವಂತಹ ಎರಡು ಪಕ್ಷಗಳಿರುತ್ತೆ, ಗೊತ್ತಿದೆ ಅಲ್ವಾ? ಪ್ರತಿಯೊಂದು ಪಕ್ಷದ ತ್ರಯೋದಶಿ, ತ್ರಯೋದಶಿ ಅಂದರೆ 13ನೇ ದಿನ, ಆ ದಿನದಂದು ಬರುವಂತಹ ತಿಥಿ ಇದೆಯಲ್ಲ, ಅದೇ ತಿಥಿಯನ್ನು ನಾವು ಪ್ರದೋಷ ಅಂತ ಕರಿತೀವಿ. ಸಂಜೆಯ ಸಮಯದಲ್ಲಿ ಮಾಡುವಂತಹ ಪೂಜೆ ಸೂರ್ಯಾಸ್ತಕ್ಕೆ ಸುಮಾರು 45 ನಿಮಿಷ ಮುಂಚೆ, ಅಂದರೆ ಸಂಜೆಯ ಸಮಯದಲ್ಲಿ, ಸೂರ್ಯಾಸ್ತವಾದ 45 ನಿಮಿಷಗಳ ನಂತರದ ಸಮಯ, ಒಟ್ಟು 1.5 ಗಂಟೆಗಳ ಕಾಲ. ಈ ಸಮಯದಲ್ಲಿ ಶಿವನು ಅತ್ಯಂತ ಪ್ರಸನ್ನ ಚಿತ್ತನಾಗಿರ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆ ಸಮಯದಲ್ಲಿ ಮಾಡುವಂತಹ ಪೂಜೆ, ಅಭಿಷೇಕ, ವ್ರತ, ಉಪಾಸನೆ, ಶ್ಲೋಕ ಪಾರಾಯಣ, ಇವೆಲ್ಲದಕ್ಕೂ ಕೂಡ ವಿಶೇಷವಾದಂತಹ ಫಲಗಳು ಇರುತ್ತೆ. ಬನ್ನಿ, ಇವತ್ತಿನ ದಿನ ಗುರುಪ್ರದೋಷ, ಗುರುವಾರದಂದು ಬಂದಿರುವಂತಹ ಪ್ರದೋಷ. ಏನು ಗುರುಪ್ರದೋಷ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಭಕ್ತಿ ಪ್ರಧಾನವಾದಂತಹ ಗೀತೆಗಳು ನಿಮ್ಮ ಜೊತೆಯಾಗಿ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಗುರು ತ್ರಯೋದಶಿ. ಈ ಗುರು ತ್ರಯೋದಶಿ ತಿಥಿಯು ಗುರುವಾರದಂದು ಬಂದರೆ ಅದನ್ನು ಗುರು ಪ್ರದೋಷ ಅಂತ ಕರೀತಾರೆ. ಈ ಗುರುವಾರವು ದೇವಗುರು ಬೃಹಸ್ಪತಿ ಮತ್ತು ಜ್ಞಾನದ ಕಾರಕ ಆಗಿ ಕರೆಸ್ಕೊಳ್ಳುವಂತಹ ಗುರುಗ್ರಹವನ್ನು ಅಧಿಪತಿಯಾಗಿರುವಂತಹ ದೈವವನ್ನು ನಾವು ಆರಾಧಿಸ್ತೀವಿ. ಶಿವನು ಜಗತ್ತಿನ ಮೊದಲ ಗುರು, ಹೌದಾ, ಆದಿಗುರು ಅಥವಾ ದಕ್ಷಿಣ ಮೂರ್ತಿ ಅಂತ ಕರೆಸ್ಕೊಳ್ತಾರೆ. ಆದ್ದರಿಂದ ಗುರುವಾರ ಬರುವಂತಹ ಪ್ರದೋಷದಂದು ಶಿವನ ಆರಾಧನೆಯನ್ನು ಮಾಡಿದ್ರೆ ಜ್ಞಾನ, ವೃತ್ತಿ ಜೀವನದಲ್ಲಿ ಯಶಸ್ಸು, ಸದ್ಬುದ್ಧಿ ಮತ್ತು ದೀರ್ಘಕಾಲದ ಶತ್ರು ಬಾಧೆಗಳು, ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋಂತಹ ವಿಶೇಷವಾದಂತಹ ನಂಬಿಕೆ ಇದೆ. ಜೊತೆಗೆ ಇಲ್ಲೊಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಹಾಲಾಹಲ ಅನ್ನುವಂತಹ ಭೀಕರ ವಿಷ ಹೊರಬಂದಾಗ ಇಡೀ ಬ್ರಹ್ಮಾಂಡವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ತಾನೇ ಕುಡಿತಾನೆ. ವಿಷದ ಶಾಖದಿಂದ ಶಿವನನ್ನು ರಕ್ಷಿಸಲು ದೇವತೆಗಳು ಮತ್ತು ಋಷಿಗಳು ಶಿವನನ್ನು ಸ್ತುತಿಸುತ್ತಾರೆ. ಶಿವನು ಆ ವಿಷವನ್ನು ತನ್ನ ಕಂಠದಲ್ಲೇ ತಡೆಹಿಡಿದು ನೀಲಕಂಠ ಅಂತ ಕರೆಸ್ಕೊಳ್ತಾನೆ. ದೇವತೆಗಳ ಪ್ರಾರ್ಥನೆಗೆ ಮೆಚ್ಚಿ ಶಿವನು ಆನಂದ ತಾಂಡವದಿಂದ ಶುಭ ಮುಹೂರ್ತದಲ್ಲಿ ಕುಣಿಯುವಂತಹ ಈ ಸಮಯವನ್ನೇ ಪ್ರದೋಷ ಕಾಲ ಅಂತ ಕರಿತೀವಿ. ಈ ಸಮಯದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿದ್ರೆ ಸಕಲ ಪಾಪಗಳು ಮತ್ತು

ಭಕ್ತಿಪ್ರಿಯ ಆಗಿರುವಂತಹ ಶಿವನನ್ನ ಕುರಿತಾಗಿರುವಂತಹ ಇವತ್ತಿನ ವಿಶೇಷವಾದಂತಹ ನಾದಾರ್ಚನೆಯ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವತ್ತು ಗುರು ಪ್ರದೋಷ, ಸಂಜೆ ಅಂದರೆ 6 to 7:30 ನಡುವೆ ಶಿವ ದೇವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಬಿಲ್ವಪತ್ರೆ ಅರ್ಪಿಸೋದು ಅತ್ಯಂತ ಶ್ರೇಷ್ಠ. ತುಂಬ ದೊಡ್ಡ ದೊಡ್ಡ ಮಂತ್ರ, ಶ್ಲೋಕ, ಪಾರಾಯಣ ಇವೆಲ್ಲ ಇಲ್ಲದಿದ್ರೂ ಕೂಡ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಉಳಿತು. ಹಾಗಾಗಿ ನಿಮ್ಮ ದಿನ ಬಹಳ ಸೊಗಸಾಗಿರಲಿ ಅಂತ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇವತ್ತು ಗುರುವಾರ, ಹೇಳಿ ಕೇಳಿ ಗುರುವಿನ ವಾರ, ಹಾಗಾಗಿ ಗುರುವನ್ನ ನೆನೆಯುವಂತಹ ಗೀತೆ ಒಂದನ್ನು ಕೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ. ಸರಿಯಾಗಿ 6:50 ಪ್ರಸಾರವಾಗಲಿದೆ ವಿಶೇಷವಾದಂತಹ ಪ್ರಾಯೋಜಿತ ಕಾರ್ಯಕ್ರಮ ಪುರತತ್ವ ಪರಂಪರೆ. ನಮ್ಮ ಪುರತತ್ವ ಇಲಾಖೆಯಿಂದ ರಕ್ಷಣೆ, ಸಂರಕ್ಷಣೆ ಇವೆಲ್ಲ ನಮ್ಮೆಲ್ಲರ ಹೊಣೆ ಹೇಗೆ ಅನ್ನುವಂತಹ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಸರಿಯಾಗಿ 6:50 ಪ್ರಸಾರವಾಗಲಿದೆ. ಸದ್ಯಕ್ಕೆ ಕೇಳಿ ಶರಣಂ ಶರಣಂ ಸಾಯಿ ಶರಣಂ ಅಂತ ಶ್ರೀ ಭಗವಾನ್ ಸಮರ್ಥ ಸದ್ಗುರು ಸಾಯಿನಾಥನನ್ನು ನೆನೆಯುವಂತಹ ಪೂಜಿಸುವಂತಹ ಗೀತೆಯನ್ನು.

ಶುಭೋದಯ ಮೇಡಮ್, ತುಂಬ ಒಳ್ಳೆಯ ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ ಅಂತ ರವಿಯವರು ನಮಗೆ ಸಂದೇಶ ಕಳಿಸಿದ್ರೆ, ಭಕ್ತರಿಗೆ ಬೇಗ ಬರಕೊಡುವಂತಹ ದೇವರು ಅಂದರೆ ಶಿವ. ಶಿವ ಭಕ್ತ ಪರಾಧೀನ, ನಮ್ಮನ್ನು ಸದಾಕಾಲ ಕಾಪಾಡುವಂತಹ ಶಂಭೋ ಶಂಕರ ಶಶಿಧರ ಅಂತ ನಮಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಅಬ್ಬಾ, ಎಸ್ ಪಿ ಬಿ ರವರ ಧ್ವನಿಯಲ್ಲಿ ಅದೆಂತಹ ಹಾಡು ಕೂಡ ಎಷ್ಟು ಅದ್ಭುತವಾಗಿ ಕೇಳಿಸ್ಬಿಡುತ್ತೆ. ನನಗಂತೂ ಬಹಳ ಇಷ್ಟವಾದಂತಹ ಸಾಯಿ ಶರಣಂ ಗೀತೆ ಇದು. ಕೇಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಗಂಧರ್ವ ಗಾಯಕ ಎಸ್ ಪಿ ಬಿ ಅಂತ ಹೇಳ್ತಾ ಇದ್ದಾರೆ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ವಿಶೇಷವಾದಂತಹ ಕಾರ್ಯಕ್ರಮ ಪುರಾತತ್ವ ಇಲಾಖೆಯಿಂದ ಪ್ರಾಯೋಜಿತವಾಗಿರುವಂತಹದ್ದು. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶನದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
0: ರೇಡಿಯೋ ಕ್ವಿಸ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
2: ಪ್ರಾಚೀನ ಹಸ್ತಪ್ರತಿಗಳನ್ನು ಗುರುತಿಸಿ ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸುವ ರಾಷ್ಟ್ರೀಯ ಯೋಜನೆಯ ಹೆಸರು ಏನು?
3: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಇವತ್ತಿನ ಪ್ರಾಚ್ಯ ಪ್ರಜ್ಞೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ಕಾರ.
4: ನಮಸ್ಕಾರ.
3: ಮೊದಲನೇದಾಗಿ ಹಸ್ತಪ್ರತಿ ಅಂದ್ರೆ ಏನು, ಯಾವುದನ್ನ ಹಸ್ತಪ್ರತಿ ಅಂತ ನಾವು ಪರಿಗಣಿಸಬಹುದು ಸರ್?
4: ಹಸ್ತಪ್ರತಿಗಳು ಅಂದ್ರೆ ಒಂದು ಪ್ರಾಚೀನ ಕಾಲದಲ್ಲಿ ನಮ್ಮ ಪಾಮ್ ಲೀವ್ಸ್ ಅಥವಾ ತಾಳೆಗರಿ ಅಥವಾ ಓಲೆಗರಿ ಅಥವಾ ತಾಮ್ರಪಟ, ಭೂರ್ಜಪತ್ರ ಅಥವಾ ಬಟ್ಟೆ ಮೇಲೆ ಅಥವಾ ಕೈಯಿಂದ ಪೇಪರ್ ಮೇಲೂ ಕೂಡ ಕೈಯಿಂದ ಬರೆದಂಥ ದಾಖಲೆಗಳು, ಇವುಗಳನ್ನು ಹಸ್ತಪ್ರತಿಗಳು ಅಂತ ಹೇಳ್ತೇವೆ. ಇವು ನಮ್ಮ ಇತಿಹಾಸ, ಸಾಹಿತ್ಯ, ವ್ಯಾಕರಣ, ಜ್ಯೋತಿಷ್ಯ, ವೈದ್ಯಕೀಯ ಮತ್ತು ಸಂಸ್ಕೃತಿಯ ಅಮೂಲ್ಯ ಆಕರಗಳಾಗಿರ್ತವೆ. ಕೈಯಲ್ಲಿ ಬರೆದಿರುವಂಥದ್ದು ಮತ್ತು ಪುರಾತನವಾಗಿರುವಂಥದ್ದು, ಈ ಬೇರೆ ಬೇರೆ ವಿಷಯದ ಮೇಲೆ ಕೈಯಲ್ಲಿ ಬರೆದಿರುವಂತಹ ಹಸ್ತಪ್ರತಿಗಳು ನಮ್ಮಲ್ಲಿ ಲಭ್ಯ ಇದೆ. ಇವುಗಳನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಹಸ್ತಪ್ರತಿಗಳ ಪ್ರಾಧಿಕಾರ ಮತ್ತು ಡಿಜಿಟಲೀಕರಣ ಕಾಯ್ದೆ 2026 ಜಾರಿಗೆ ತರಲಾಗಿದೆ. ಈ ರೀತಿಯ ಹಸ್ತಪ್ರತಿಗಳ ಸಂರಕ್ಷಣೆಗೆ ಒಂದು ಪ್ರಾಧಿಕಾರವನ್ನ ಮತ್ತು ಕಾಯ್ದೆಯನ್ನ ತಂದಂತಹ ಮೊದಲ ರಾಜ್ಯ ಕರ್ನಾಟಕ.
5: ಸೈಲೆನ್ಸ್. ನಿನ್ನೆ ನಾನು ಎಲ್ಲಿಗೆ ಪಾಠ ಬಿಟ್ಟಿದ್ದೆ
6: ಸರ್? ಹರಪ್ಪಾ ಮತ್ತು ಮೊಹೆಂಜೊದಾರೋ ಸಿವಿಲೈಸೇಷನ್ ಬಗ್ಗೆ ಪಾಠ ಮಾಡ್ತಿದ್ರಿ ಸರ್.
5: ಓಹೋ, ಸರಿ ಸರಿ, ಹಂಗೇನೆ ಈಗ ನೆನ್ಪಾಯ್ತು. ಒಂದು ಜ್ಞಾನ ಭಾರತಂ ಅಂತ ಒಂದು ಆಪ್ ಇದೆ, ಆ ಆಪ್ ಅಲ್ಲಿ ಹಸ್ತಪ್ರತಿಗಳು ಯಾವ್ದಾದ್ರು ಇದ್ರೆ ಅವನ್ನ ಅಪ್ಲೋಡ್ ಮಾಡಿ ಅವನ್ನೆಲ್ಲ ಸಂರಕ್ಷಣೆ ಮಾಡ್ಬೋದಂತೆ. ನಿಮ್ ಮನೆಯಲ್ಲಿ ಯಾರ್ದಾದ್ರು ಮನೆಯಲ್ಲಿ ಹಸ್ತಪ್ರತಿಗಳು ಇದೆಯಾ
6: ಸರ್? ಹಸ್ತಪ್ರತಿನ ಸರ್ ನಮ್ಮನೆಯಲ್ಲಿದೆ ಸರ್.
5: ಓ ಹೌದಾ, ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡಕ್ಕೆ ಒಂದು ಅಭಿಯಾನ ನಡೀತಾ ಇದೆ. ಆ ಹಸ್ತಪ್ರತಿಲಿ ಏನಿದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿ ಮತ್ತದನ್ನ ಹಾಗೆ ವಾಪಸ್ ಕೊಡ್ತಾರೆ. ನಿಮ್ ತಾತಂಗಿ ಈ ವಿಷಯನ ಹೇಳ್ಬೇಕು ಆಯ್ತಾ?
6: ಅಯ್ಯೋ, ಅದು ನನ್ ತಾತ ಎಲ್ಲಾ ಹಸ್ತಪ್ರತಿಗಳನ್ನು ಟ್ರಂಕ್ ಅಲ್ಲಿ ಭದ್ರವಾಗಿಟ್ಟು ಬೀಗ ಹಾಕಿರ್ತಾರೆ, ಅದನ್ನ ಯಾರಿಗೂ ಮುಟ್ಟಕ್ಕಡಲ್ಲ.
5: ಓಹೋ ಹೌದಾ, ನಾವೆಲ್ಲ ಬಂದು ಕನ್ವಿನ್ಸ್ ಮಾಡ್ತೀವಿ ಬಿಡು, ಅದನ್ನ ನಿಮ್ ತಾತಂಗೆ ವಾಪಸ್ ಕೊಡ್ತೀವಿ. ಜ್ಞಾನ ಭಾರತಮ್ಮ ಆಪ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಬಹುದು. ಅಷ್ಟೇ ಅಲ್ದೇನೆ ಅದನ್ನ ಸ್ಕ್ಯಾನ್ ಮಾಡಿ ಮತ್ತೆ ಮುಂದೆ ಇನ್ನೂ ಮುಂದಿನ ಪೀಳಿಗೆಗೆ ಅದು ದೊರೀಲಿ ಅನ್ನೋ ಉದ್ದೇಶದಿಂದ ಅದನ್ನ ಪ್ರಿಸರ್ವ್ ಮಾಡಿ ಕೆಂಪಟ್ಟೆಲಿ ಕಟ್ಟಿ ಮತ್ ವಾಪಸ್ ನಿಮ್ ತಾತಂಗೆ ಕೊಡ್ತೀವಿ.
6: ಹೌದಾ ಸರ್? ಹಾಗಾದ್ರೆ ಇವತ್ತೇ ನಮ್ಮ ಮನೆಗೆ ಬನ್ನಿ ಸರ್.
3: ಶ್ರೋತೃಗಳಿಗೆ ಏನೊಂದು ಸಂದೇಶ ಕೊಡಕ್ ಇಷ್ಟಪಡ್ತೀರ ಸರ್?
4: ಹಸ್ತಪ್ರತಿಗಳು ಒಂದು ಜ್ಞಾನದ ಭಂಡಾರ, ಇವುಗಳನ್ನ ಪ್ರತಿಯೊಬ್ಬರು ಓದಕ್ಕಾಗೋದಿಲ್ಲ. ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಇವುಗಳ ಸಂರಕ್ಷಣೆಯನ್ನ ಇಲಾಖೆಯ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ನಿಮ್ಮ ಗಮನಕ್ಕೆ ಬರುವಂತಹ ಹಸ್ತಪ್ರತಿಗಳ ಒಂದು ರಕ್ಷಣೆಯನ್ನ ಮಾಡೋದಕ್ಕೆ ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತೇನೆ.
3: ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ತಾವು ಇಲಾಖೆಯ ಕುರಿತು ಬಹಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ.
4: ಎಲ್ಲ ಕೇಳುವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
2: ಪ್ರಾಚೀನ ಹಸ್ತಪ್ರತಿಗಳನ್ನ ಗುರುತಿಸಿ ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸುವ ರಾಷ್ಟ್ರೀಯ ಯೋಜನೆ ಜ್ಞಾನ ಭಾರತಂ ಮಿಷನ್ ಯೋಜನೆಯಾಗಿದೆ.
0: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ, ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳು ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆಗೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ನಿನ್ನೆಗೆ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತನ್ನಿಮಿತ್ತ ಆಯೋಜಿತ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ಚಾಮರಾಜನಗರದಲ್ಲಿ ಸೇವಾ ಜ್ಯೋತಿ ಯಾತ್ರೆ ಅಂಗವಾಗಿ ದ್ವಿಚಕ್ರ ವಾಹನ ಜಾಥಾ ಜರುಗಿತು. ಬಿಜೆಪಿ

0: ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಎಂದರು. ಗದಗ್ ನಗರದ ಪಂಚಾಚಾರ್ಯ ಮಂದಿರದಲ್ಲಿ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಸೇವಾ ಜ್ಯೋತಿಯಾತ್ರೆ ಜರುಗಿತು. ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಹಾಯವಾಣಿ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಿಳಿದ 24 ಗಂಟೆಗಳಲ್ಲಿ ಗ್ರಾಮಕ್ಕೆ ಹಾಗೂ ನಗರ ಭಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗಗಳ ಜನ ಉಚಿತ ಸಹಾಯವಾಣಿ 1902 ಹಾಗೂ ಬೆಂಗಳೂರು ನಿವಾಸಿಗಳು 1912 ಸಂಖ್ಯೆಗೆ ಕರೆ ಮಾಡಬಹುದು. ಆರ್ಡಿಪಿಆರ್ ಪಂಚಮಿತ್ರ ಸಹಾಯವಾಣಿ 8277506000 ಕರೆ ಮಾಡಿ ನೀರು ಪಡೆಯಬಹುದು ಎಂದರು. ರೈತರ ಹಿತಕಾಯಲು 1550 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದ್ದು, ಇನ್ಪುಟ್ ಸಬ್ಸಿಡಿ ರಾಜ್ಯದ ಪ್ರತಿ ರೈತ 2500 ರೂಪಾಯಿ ಪಡೆಯಲಿದ್ದಾರೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರು ಪೂರೈಕೆಗಾಗಿ 300 ಕೋಟಿ ರೂಪಾಯಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒದಗಿಸಲಾಗಿದೆ. ರಾಯಚೂರು ಜಿಲ್ಲೆಗೆ ಮೊದಲನೇ ಕಂತಿನಲ್ಲಿ 6 ಕೋಟಿ ಹಾಗೂ ಎರಡನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆ ಪ್ರಗತಿ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ಕುರಿತು ಹೊಸದಿಲ್ಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಸಭೆ ನಡೆಸಿದರು. ಎನ್ಎಚ್ಎಐ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ ಚೌಧರಿ ಹಾಗೂ ಕರ್ನಾಟಕದ ಹೆದ್ದಾರಿ ಕಾಮಗಾರಿಗಳ ಉಸ್ತುವಾರಿ ಪ್ರಧಾನ ವ್ಯವಸ್ಥಾಪಕ ಅಜಯ್ ಗುಪ್ತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆಯ ಪ್ಯಾಕೇಜ್ 7ಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಅಂತಿಮಗೊಳಿಸಿರುವ ಮಾರ್ಗ ಆಧರಿಸಿ ನವೆಂಬರ್ ತಿಂಗಳಿನಿಂದ ವಿವರ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಸಂಸದರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನ ಗಾಣದ ಪಡ್ಪುವಿನಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ನಿರ್ವಹಣೆಗೆ 34,53,00,000 ರೂಪಾಯಿ ಹಾಗೂ ರಾಷ್ಟೀಯ ಹೆದ್ದಾರಿ 73ರ ಬಿಸಿ ರೋಡ್ ವೃತ್ತದಿಂದ ನಾರಾಯಣಗುರು ಮಂದಿರದವರೆಗೆ 22,59,00,000 ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪುರಾತತ್ವ ವಸ್ತು ಸಂಗ್ರಹಾಲಯದ ನಿರ್ದೇಶಕ ಖ್ಯಾತ ಪುರಾತತ್ವವಿದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಹಾಗೂ ಗೋವಾ ಪುರಾತತ್ವ ಇಲಾಖೆ ನಿರ್ದೇಶಕ ನಿಲೇಶ್ ದೇಸಾಯಿ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಶೈಕ್ಷಣಿಕ ಸಹಯೋಗವನ್ನು ಉತ್ತೇಜಿಸಲಿರುವ ಒಡಂಬಡಿಕೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ರವಿ ಕೋರಿಶೆಟ್ಟರ್.
1: ಗೋವಾ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ಸಂಶೋಧನೆ ಬಹಳಷ್ಟು ಕಡಿಮೆ ಇದುವರೆಗೂ. ಅದನ್ನ ಹೆಚ್ಚು ತೀವ್ರತೆಗೆ ತಂದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮ್ಯೂಸಿಯಂ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂತ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವುದು, ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ದಾಖಲೀಕರಣ ತಿಳಿಸಿಕೊಡಲು ಉದ್ದೇಶ ಇಟ್ಕೊಂಡು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಫೀಲ್ಡ್ ಸ್ಕೂಲ್ ಮಾಡಬೇಕನ್ನೋ ಉದ್ದೇಶ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7 ತಾರೀಖಿಗೆ ಸಾರ್ಥಕ 25 ವರ್ಷಗಳನ್ನು ಪೂರೈಸಿದರು. ಜನಸೇವೆಯೇ ದೇಶ ಸೇವೆ ಎಂಬ

ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ ಕುರಿತು ತಮ್ಮ

0: ಬಿದ್ದಿದ್ದ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜಾಗೆ ಮೀಸಲಿಟ್ಟಿತು. ದೇಶ ಈ ತೀರ್ಪನ್ನು ಸರ್ವಾನುಮತದಿಂದ ಸ್ವೀಕರಿಸಿತು. 2024ರ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಕನ್ನಡಿಗ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದ ವಿಗ್ರಹ ಆಯ್ಕೆಯಾಗಿದ್ದು ಮತ್ತೊಂದು ವಿಶೇಷ. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ವಿಶ್ವಾಸವನ್ನು ನೆಲೆಗೊಳಿಸಿತು. ಅಯೋಧ್ಯೆಯಲ್ಲಿ 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಸನ್ನ ಕಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992 ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ನಡೆದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೇನೆ. 92ನೇ ಇಸ್ವಿಯಲ್ಲಿ ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗಾಲ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಭಾಯಿ ತೊಗಾಡಿಯಾ ಮತ್ತು ದೇಶದ ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕಾರ್ಯಸೇವೆ ಮಾಡುವುದನ್ನು ನಿಶ್ಚಯಿಸಿದ್ದರು. ಅಂದು ದೇಶಾದ್ಯಂತ ರಾಮ ಮಂದಿರಕ್ಕಾಗಿ ಚಳವಳಿ ಏರ್ಪಟ್ಟಿತ್ತು. ನಮ್ಮ ಕರ್ನಾಟಕದಿಂದ ಅನೇಕ ಸಾಧು ಸಂತರು ಹಾಗೂ ಕಾರ್ಯಸೇವಕರು ಪಾಲ್ಗೊಂಡಿದ್ದರು. ಅಂದಿನ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರದಿಂದ ಇಡೀ ದೇಶಾದ್ಯಂತ ಒಂದು ಬದಲಾವಣೆಯಾಗಿ ಎಲ್ಲ ಜನರಲ್ಲಿ ರಾಮನ ಬಗ್ಗೆ ಹಾಗೂ ದೇಶಾಭಿಮಾನ ಜಾಗೃತಿಗೊಂಡಿದೆ. ಭಾರತ ವಿಶ್ವದ ನೇತೃತ್ವ ವಹಿಸುವ ಕ್ಷಣಗಳು ಹತ್ತಿರ ಬರ್ತಾ ಇವೆ.
0: ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94ನೇ ದಿನಾಚರಣೆ. 1932 ಅಕ್ಟೋಬರ್ 8ರಲ್ಲಿ ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಐಎಎಫ್ 94ನೇ ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭ ಹೊಸದಿಲ್ಲಿ ಬಳಿಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಪ್ರಮುಖ ವಾಯುನೆಲೆ ಹಿಂದೋನ್ನಲ್ಲಿ ನಡೆಯಲಿದೆ. ಯಾದಗಿರಿಯ ಡಾನ್ ಬಾಸ್ಕೋ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ದಿನಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55ಕ್ಕೆ, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬೆಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ. 7:17 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ, ಹೇಗೆ ನಡೀತಾ ಇದೆ ನಿಮ್ಮ ದಿನ? ಬಹಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬಹುಶಃ 7 ಸಮಯ ಅಂತ ಹೇಳಿದ್ರೆ ಮನೆಯ ಮುಂದೆ ಚಂದವಾಗಿ ತೊಳೆದು, ಅಂಗಳವನ್ನು ತೊಳೆದು, ಬಾಗಿಲಿಗೆ ನೀರು ಹಾಕಿ, ಫಸಲಿನ ಪೂಜೆ ಮಾಡಿ, ಸೂರ್ಯ ನಮಸ್ಕಾರ ಮಾಡ್ತಾ, ತುಳಸಿ ಆರಾಧನೆಯನ್ನು ಮಾಡ್ತಾ, ಮನೆಯ ಮುಂದೆ ಸುಂದರವಾದಂತಹ ರಂಗವಲ್ಲಿಯ ಚಿತ್ತಾರ ಮೂಡ್ತಾ ಇರಬಹುದು. ಅಥವಾ ಗಡಿಬಿಡಿಲಿ ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇರಬಹುದು, ಅಥವಾ ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗೆ ನೀವು ತಯಾರಾಗ್ತಾ ಇರಬಹುದು, ಅಥವಾ ಸಿಂಪಲಾಗಿ ಈ ಒಂದು ತಣ್ಣಗಿನ ವೆದರ್ನಲ್ಲಿ ಚೆನ್ನಾಗಿ ಶಾಲು, ಸ್ವೆಟರು, ಸಾಕ್ಸು, ಶೂವು ಎಲ್ಲ ಹಾಕ್ಕೊಂಡು ವಾಯು ವಿಹಾರಕ್ಕೆ ಹೊರಟಿರಬಹುದು. ಹೇಗೆ ಇರಲಿ, ನಿಮ್ಮ ದಿನ ಬಹಳ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ದಿನವನ್ನು ಆರಂಭಿಸೋಣ. ಸೊಗಸಾದ ಗೀತೆಯೊಂದನ್ನು ಕೇಳೋದ್ರ ಮೂಲಕ ಕೇಳಿ ಸದ್ಯಕ್ಕೆ ಈ ಸೊಗಸಾದ ಗೀತೆ. ಸುಚೇತನ್ ರವರ ಒಂದು ಹೂಕಂಠದಲ್ಲಿ GS ಶಿವರುದ್ರಪ್ಪರವರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ ಗೀತಾ ಬಿಯರ್ ಹಾಗೂ ರೋಹಿಣಿ ಮೋಹನ್.

ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಇಂತಹ ಸೊಗಸಾದ ಗೀತೆ ಅಲ್ವಾ. ಸೊ ಎಲ್ಲರಿಗೂ ಹಳೆಯ ಆಕಾಶವಾಣಿಯ ನೆನಪಾಗುತ್ತೆ. ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಾಡಿನಲ್ಲೆಲ್ಲ ಈ ಹಾಡುಗಳನ್ನ ಈ ಬೆಣ್ಣೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ, ಬೆಳಗಿನ ಜಾವ. ಸೊ ಬೆಳಗಿನ ಜಾವ ಈಗ ನಮಗೆ ಸಿಟಿ ಕಡೆ ಹೇಗೆ ಇಷ್ಟಿಷ್ಟು ಕೆಲಸ ಅನ್ನೋದಿರುತ್ತೋ ಅದೇ ಥರ ಈ ಹಳ್ಳಿಗಳಲ್ಲಿ, ನಾ ಬೆಳೆದಂಥ ಹಳ್ಳಿಲೆಲ್ಲ ಅದೇ ರೀತಿ ಬೆಳಗ್ಗೆ ಎದ್ದು ಹಸುಗಳಿಗೆ ಜಾನುವಾರುಗಳಿಗೆ ತಿನ್ನಲಿಕ್ಕೆ ಕೊಟ್ಟು ಕಲ್ಗಚ್ಚನ್ನು ಪ್ರಿಪೇರ್ ಮಾಡಿ ಮನೆಗೆ ತಿಂಡಿಯನ್ನು ಮಾಡಬೇಕು, ಜೊತೆಗೆ ಹಾಲನ್ನು ಕರೆದ ನಂತರ ಒಂದಿಷ್ಟು ಭಾಗದ ಹಾಲು ಏನಿರುತ್ತೆ ಅದರಿಂದ ಬೆಣ್ಣೆಯನ್ನು ಕಡಿಯುವಂತಹ ಕೆಲಸವನ್ನು ಮಾಡೋರು. ಆ ಸಮಯದಲ್ಲಿ ಆಕಾಶವಾಣಿಯಲ್ಲಿ ಕರೆಕ್ಟಾಗಿ ಹಾಡು ಬರುವಂಥದ್ದು. ಸೊ ಅವೆಲ್ಲ ಒಂದು ಸುಂದರ ನೆನಪುಗಳನ್ನ ನಮಗೆ ತಂದುಕೊಡುತ್ತೆ. ಇಂತಹದ್ದೇ ನೆನಪುಗಳು ನಿಮಗೆ ಭಾವಗೀತೆಗಳ ಜೊತೆಗಿದ್ದಾಗ ನೀವು ಕೂಡ ಹಂಚ್ಕೊಳ್ಬಹುದು. ಸುಮಿತ್ರಾರವರ ಧ್ವನಿಯಲ್ಲಿ ಕೆ ಎಸ್ ನಿಸಾರ್ ಅಹಮದ್ರವರ ಸಾಹಿತ್ಯದಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಮತ್ತೊಂದು ಇದೇ ರೀತಿ ಚಂದದ ಗೀತೆ ಇದೆ, ಬೃಂದಾವನಕ್ಕೆ ಹಾಲನ್ನು ಮಾರಲು ಅನ್ನುವಂತಹ ಗೀತೆ, ಗೊತ್ತಿದೆಯಾ? ಕುವೆಂಪುರವರ ಸಾಹಿತ್ಯದಲ್ಲಿ ಈ ಗೀತೆಯನ್ನು ಕೇಳಿ ಮತ್ತೊಮ್ಮೆ ಬಿ ಕೆ ಸುಮಿತ್ರಾರವರ ಧ್ವನಿಯಲ್ಲೇ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗಿ ಬಂದಾಯ್ತು. ಈ ಬೃಂದಾವನದಲ್ಲೇ ಇದ್ದುಬಿಡೋಣ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಈ ಹಾಡನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶ ಕಳಿಸಿದಿರಾ, ಧನ್ಯವಾದಗಳು. ಸುಧಾ ಬೂದಿಹಾಳದಿಂದ ಮೆಸೇಜ್ ಮಾಡಿದಿರಾ, ಥ್ಯಾಂಕ್ ಯು ಮೇಡಮ್. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ಓದ್ತೀನಿ. ಇದೀಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು, ತದನಂತರ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ಧ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿ

0: ಕೃಷಿಕರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು, ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001 ಅಕ್ಟೋಬರ್ 7 ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014 ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು, ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಚೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು, ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೋ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಅವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು ಮತ್ತು ಹೆಚ್ಚು ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ

0: ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾ ಡ ಮರ್ಕೌಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪ್ಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೋಕೋ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು, ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ಧಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ಧಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.
1: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
2: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
1: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
2: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2

ಒಂಟಿತನವನ್ನ ಏಕಾಂತವನ್ನಾಗಿಸುವಂತಹ ಸುಂದರವಾದಂತಹ ಗೀತೆಗಳೇ ಈ ಭಾವಗೀತೆಗಳು. ಸೊಗಸಾದ ಭಾವಗೀತೆ ಒಂದನ್ನು ಕೇಳಿದ್ರಿ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರವರ ಸಾಹಿತ್ಯದಲ್ಲಿ ಇಷ್ಟೊಂದು ಭಾವ ತುಂಬಿ ಜೀವ ತುಂಬಿ ಧನಿಯಾದದ್ದು ಸುಲೋಚನರವರು. ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಎಲ್ಲಿ ಜಾರಿತೋ ಮನವು, ವಾಟ್ ಅ ಫ್ಯಾಂಟಾಸ್ಟಿಕ್ ಭಾವಗೀತೆ, ವೆರಿ ಗುಡ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ ನಮಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿ. TRH ಪ್ರಕಾಶ್, ಶ್ರೀ ಲಕ್ಷ್ಮೀ, ದಿವ್ಯಾ, ಶ್ರೀ, ಬಹಳ ಚೆನ್ನಾಗಿರುವಂತಹ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ಭಾವಸ್ಪಂದನದಲ್ಲಿ ಅಂತ ಹೇಳ್ತಾ ಇದ್ದೀರಾ. ಭಾವಗೀತೆಗಳು ಭಾವನಾಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಅನಂತ್ ಮೂರ್ತಿ ಶೃಂಗೇರಿಯಿಂದ ಸಂದೇಶ ಕಳಿಸಿದರೆ. ಹರೀಶ್ ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಭಾವಗೀತೆಯೊಂದಿಗೆ ಸಾಗೋಣ.

ವರ್ಷಾ ಸುರೇಶ್ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಉದಯೋನ್ಮುಖ ಗಾಯಕಿ ಅಂತ ಹೇಳಬಹುದು. ಅತ್ಯದ್ಭುತವಾದಂತಹ ಧ್ವನಿ ಹಿನ್ನೆಲೆ ಹೊಂದಿರುವಂತಹ ಇವರು ಚನ್ನವೀರ ಕಣವೀರ್ ಅವರ ಈ ಸೊಗಸಾದ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ. ಚೆನ್ನಾಗಿತ್ತಲ್ಲ ಹಾಡು, ಇಷ್ಟ ಆಯ್ತಾ ಹಾಡುಗಳು? ಇದು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮಕ್ಕೆ ರವಿ ಹೆಚ್ ಉಂಗ್ರ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರು, ಜೊತೆಗೆ ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಮೆಸೇಜ್ ಮಾಡಿದ್ರೆ, ನಮಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ನಾರಾಯಣ ಬಾಗಲಕೋಟೆಯಿಂದ ಮೆಸೇಜ್ ಮಾಡಿದ್ದೀರಾ, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ್, ತದನಂತರ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳಿರುತ್ತೆ, ಕ್ಷಮಿಸಿ, ಹಿಂದಿಯಲ್ಲಿ ವಾರ್ತೆ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆ, ಅದಾದಮೇಲೆ ಕನ್ನಡದಲ್ಲಿ ನಮ್ಮ ಪ್ರೋಗ್ರಾಮ್ ಇರುತ್ತೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕೇಳ್ತಾರಿ ಕೇಳಿಸ್ತಾರಿ 101.3 ಕನ್ನಡ ಗಮನ ಬಿಲ್ಲಣ್ಣ.

0: ರೇಟ್ ಹಲವು ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡುತ್ತವೆ. ಈ ಇನ್ಫಾರ್ಮೇಶನ್ ನಿಮ್ಮ ಸ್ಮಾರ್ಟ್ ಫೋನ್ಗೆ ಅಲ್ಲಿಂದ ಕ್ಲೌಡ್ಗೆ ಹೋಗಿ ನಮ್ಗೆ ಸಿಂಪಲ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಸಿಗುತ್ತದೆ.
1: ಇನ್ನು ಕೆಲವು ಉದಾಹರಣೆಗಳನ್ನ ಕೊಡಬಹುದಾ ಇನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ?
0: ಆಫ್ ಕೋರ್ಸ್ ಮೇಡಮ್. ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್, ಇವೆಲ್ಲ ಐಒಟಿಯ ಎಕ್ಸಾಂಪಲ್ಸ್.
1: ಐಒಟಿಗೆ ಸಿಂಪಲ್ ಆಗಿ ಡೆಫಿನೇಷನ್ ಕೊಡೋದಾದ್ರೆ, ಅಂದ್ರೆ ಐಒಟಿ ಅಂತಂದ್ರೆ ಇನ್ನು ಸರಳವಾಗಿ ಹೇಳೋದಾದ್ರೆ,
0: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಸಿಸ್ಟಮ್ ಸೆನ್ಸ್, ಥಿಂಕ್, ಟಾಕ್, ಆಕ್ಟ್ ಮಾಡಿದ್ರೆ ಅದನ್ನು ಐಒಟಿ ಅಂತ ಹೇಳ್ಬೋದು. ಮೊದಲೇ ಅದು ಏನು ಸೆನ್ಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್, ಏರ್ ಪ್ರೆಷರ್, ಲೈಟ್ ಇಂಟೆನ್ಸಿಟಿ ಮುಂತಾದವುಗಳನ್ನು, ಆಮೇಲೆ ಸೆನ್ಸರ್ ಇಂತ ಬಂದ ಡೇಟಾವನ್ನು ಪ್ರೋಸೆಸ್ ಮಾಡಿ ಮೀನಿಂಗ್ ಫುಲ್ ಇನ್ಫಾರ್ಮೇಶನ್ ಪಡೆಯಬೇಕು. ಉದಾಹರಣೆಗೆ ಸ್ಮಾರ್ಟ್ ವಾಚ್ ನಲ್ಲಿ ಸೆನ್ಸರ್ ಮೆಷರ್ ಮಾಡಿದ ಸ್ಟೆಪ್ಸ್ ಇಂತ ಕ್ಯಾಲೋರೀಸ್ ಬರ್ನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಆಮೇಲೆ ಅದು ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು, ವೈರ್ಲೆಸ್ ಆಗಿ ಅಥವಾ ಇಂಟರ್ನೆಟ್ ಮೂಲಕ. ಕೊನೆಗೆ ಆ ಡೇಟಾವನ್ನು ಯೂಸರ್ಗೆ ಸ್ಯೂಟಬಲ್ ಫಾರ್ಮ್ಯಾಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಥವಾ ಅದರ ಆಧಾರದ ಮೇಲೆ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು. ಐಒಟಿ ಅನ್ನು ಎನೇಬ್ಲರ್ ಅಂತ ಕೂಡ ಕರೀತಾರೆ.
1: ಇನ್ನು ನೀವು ಸ್ಮಾರ್ಟ್ ಎನರ್ಜಿ ಮೀಟರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಹೇಗೆ ವರ್ಕ್ ಮಾಡುತ್ತೆ?
0: ಸ್ಮಾರ್ಟ್ ಎನರ್ಜಿ ಮೀಟರ್ ಅಂದ್ರೆ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ AMI ಅಥವಾ ಸ್ಮಾರ್ಟ್ ಗ್ರಿಡ್ ಅನ್ನು ದೊಡ್ಡ ಐಒಟಿ ಸಿಸ್ಟಮ್ ನ ಒಂದು ಕಂಪೋನೆಂಟ್. ಸ್ಮಾರ್ಟ್ ಎನರ್ಜಿ ಮೀಟರ್ ಅನ್ನು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುತ್ತಾರೆ. ಇದು ನಾವು ಕನ್ಸ್ಯೂಮ್ ಮಾಡುವ ಎನರ್ಜಿ, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಕ್ವಾಲಿಟಿ ಮುಂತಾದ ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡಿ ಸರ್ವರ್ ಗೆ ಕಳಿಸುತ್ತದೆ. ಸರ್ವರ್ ನಲ್ಲಿ ಈ ಡೇಟಾ ಯೂಸ್ ಮಾಡಿ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಮೀಟರ್ ರೀಡಿಂಗ್ ಮ್ಯಾನ್ಯಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಪೀಕ್ ಅವರ್ಸ್ ನಲ್ಲಿ ಅಡಿಷನಲ್ ಪವರ್ ಡಿಮ್ಯಾಂಡ್ ಎಷ್ಟು ಇರಬಹುದು ಅಂತ ಪವರ್ ಸಪ್ಲೈ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡಿ ಪ್ಲಾನಿಂಗ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಿಮ್ಮ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಇಂದ ಜನರೇಟ್ ಆಗುವ ಪವರ್ ಅನ್ನು ಮಾರಾಟ ಮಾಡಲು ಸಹಾಯ ಮಾಡಬಹುದು. ಮತ್ತು ಮೊಬೈಲ್ ರೀಚಾರ್ಜ್ ಮಾಡುವ ಹಾಗೆ ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಪ್ಷನ್ ಕೂಡ ಕೊಡಬಹುದು.
1: ಶಂಜಿತ್ ಅವರೇ, ಆಗ್ಲೇ ನೀವು ಹೇಳ್ತಾ ಐಒಟಿ ಅನ್ನ ಎನೇಬ್ಲರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ, ಯಾಕೆ ಹಾಗೆ ಕರೀತಾರೆ?
0: ಯಾಕೆಂದ್ರೆ ಐಒಟಿ ತನ್ನಿಂದ ತಾನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಅದು ಬೇರೆ ಸೊಲ್ಯೂಷನ್ಸ್ ಪಾಸಿಬಲ್ ಆಗುವಂತೆ ಮಾಡುತ್ತದೆ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI. AIಗೆ ರಿಯಲ್ ವರ್ಲ್ಡ್ ಇಂತ ಡೇಟಾ ಬೇಕು. ಆ ಡೇಟಾ ಅನ್ನು ಐಒಟಿ ಸಪ್ಲೈ ಮಾಡುತ್ತದೆ. ಟ್ರಾಫಿಕ್ ಕ್ಯಾಮರಾಗೆ AI ಕನೆಕ್ಟ್ ಮಾಡಿದರೆ ವೆಹಿಕಲ್ಸ್ ನ ಕೌಂಟ್ ಮಾಡಬಹುದು. ಆದ್ರೆ ಕ್ಯಾಮರಾ ಕನೆಕ್ಟೆಡ್ ಆಗಿರೋದ್ರಿಂದ ಮಾತ್ರ ಆ ಡೇಟಾ ಸಿಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐಒಟಿ ಐಸ್ ಮತ್ತು ಇಯರ್ಸ್ ಇದಂತೆ, AI ಬ್ರೈನ್ ಇದಂತೆ. ಐಒಟಿ ನೋಡಿದ ಮತ್ತು ಕೇಳಿದ ಇನ್ಫಾರ್ಮೇಶನ್ ಅನ್ನು AI ಇಂಟರ್ಪ್ರೆಟ್ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್ ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ ನ ಲೈವ್ ಡಿಜಿಟಲ್ ಕಾಪಿ. ಅದು ಫ್ಯಾಕ್ಟರಿ ಮೆಷಿನ್ ಆಗಿರಬಹುದು, ಬ್ರಿಡ್ಜ್ ಆಗಿರಬಹುದು, ಅಥವಾ ಹೋಲ್ ಸಿಟಿ ವಾಟರ್ ನೆಟ್ವರ್ಕ್ ಆಗಿರಬಹುದು. ರಿಯಲ್ ಆಬ್ಜೆಕ್ಟ್ ಮೇಲೆ ಇರುವ ಸೆನ್ಸರ್ಸ್ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಮಾಡಿ ಡಿಜಿಟಲ್ ಕಾಪಿಯನ್ನು ಅಪ್ಡೇಟ್ ಮಾಡುತ್ತವೆ. ಆಮೇಲೆ ಎಂಜಿನಿಯರ್ಸ್ ರಿಯಲ್ ಸಿಸ್ಟಮ್ ಗೆ ಡಿಸ್ಟರ್ಬ್ ಮಾಡದೆ ಡಿಜಿಟಲ್ ಕಾಪಿ ಮೇಲೆ ಟೆಸ್ಟ್ ಮಾಡಬಹುದು. ಉದಾಹರಣೆಗೆ ಸಮ್ಮರ್ ನಲ್ಲಿ ಡಿಮ್ಯಾಂಡ್ ಡಬಲ್ ಆದ್ರೆ ಏನಾಗುತ್ತದೆ ಅಂತ ಟೆಸ್ಟ್ ಮಾಡಬಹುದು.
1: ಕೇಳಿದ್ರಲ್ಲ ಶ್ರೋತೃಗಳೇ, ಐಒಟಿ ಕಣ್ಣು ಮತ್ತು ಕಿವಿ ಇದ್ದಂತೆ, AI ಬ್ರೈನ್ ಇದ್ದಂತೆ, ಈ ಮೂರೂ ಸೇರಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಬರುತ್ತೆ. ಅದು ಇನ್ಫಾರ್ಮೇಶನ್ ನ ಇಂಟರ್ಪ್ರೆಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಅಥವಾ ಟ್ರಾಫಿಕ್ ನಲ್ಲಿ ನೀವು ನೋಡಬಹುದು ಎಷ್ಟು ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ನೋಡಿ ತನ್ನಿಂದ ತಾನೇ ಟ್ರಾಫಿಕ್ ಸಿಗ್ನಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ ಐಒಟಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಉದಾಹರಣೆಯಾಗಿ ತಗೊಳ್ಬಹುದು ಅನ್ಸತ್ತೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಕೆಲಸ ಸರಾಗವಾಗಿ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾವಿರಾರು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲಾ ಡಿವೈಸಸ್ ಒಂದು ಕಡೆ ಕಲೆಕ್ಟ್ ಮಾಡೋದು ಹೇಗೆ? ಒಂದಕ್ಕೊಂದು ಅದು ಹೊಂದಿಕೊಳ್ಳುತ್ತಾ?
0: ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಬೇಕು. ಅಂದ್ರೆ ISO ಮತ್ತು IEC ನ ಜಾಯಿಂಟ್ ಕಮಿಟಿ ಐಒಟಿ ಮತ್ತು ಡಿಜಿಟಲ್ ಟ್ವಿನ್ಸ್ ಗೆ ಕಾಮನ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಮತ್ತು ವೊಕ್ಯಾಬುಲರೀಸ್ ಪಬ್ಲಿಷ್ ಮಾಡುತ್ತದೆ. ಇಂಡಿಯಾ ಕೂಡ ಈ ವರ್ಕ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದೆ. ಇವತ್ತಿನ ಫೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಇರುವಂತೆ ಡೇಟಾಗೆ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ಒಂದು ಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಸೆನ್ಸರ್ ಬೇರೆ ಸಿಟಿನಲ್ಲಿ ಡೆವಲಪ್ ಮಾಡಿದ ಪ್ಲಾಟ್ಫಾರ್ಮ್ ಜೊತೆ ವರ್ಕ್ ಮಾಡಲು ಸ್ಟ್ಯಾಂಡರ್ಡ್ ಸಹಾಯ ಮಾಡುತ್ತವೆ. ಅಂದ್ರೆ ಡಿವೈಸಸ್ ಒಂದೊಂದು ಜೊತೆ ಕಮ್ಯುನಿಕೇಟ್ ಮಾಡಲು ಒಂದು ಕಾಮನ್ ಲ್ಯಾಂಗ್ವೇಜ್ ಇದಂತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂತೆ ಡಿವೈಸ್ ಗೆ ಕೂಡ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಮಾಡುವ ಲ್ಯಾಂಗ್ವೇಜಸ್ ಇರುತ್ತವೆ.
1: ಈ ಒಂದು ಉತ್ತರದಿಂದ ನಮ್ಮ ಶ್ರೋತೃಗಳಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಈ ಐಒಟಿ ಅನ್ನ ಪುಷ್ ಮಾಡ್ತಾ ಇರುವಂತಹ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಯಾವುದು?
0: ಮೊದಲೇನದು ಎಡ್ಜ್ ಕಂಪ್ಯೂಟಿಂಗ್. ಪ್ರತಿ ರೀಡಿಂಗ್ ಅನ್ನು ಡಿಸ್ಟೆಂಟ್ ಕ್ಲೌಡ್

0: ಕಳುಹಿಸುವರ ಬದಲು ಡಿವೈಸ್ ಹತ್ತಿರ ಇರುವ ಸ್ಮಾಲ್ ಕಂಪ್ಯೂಟರ್ ಅಂದ್ರೆ ಎಡ್ಜ್ ಗೇಟ್ ವೇ ಅಲ್ಲಿ ಡೇಟಾನ ಪಾರ್ಟ್ ಆಗಿ ಅನಲೈಸ್ ಮಾಡಬಹುದು. ಇದರಿಂದ ರೆಸ್ಪಾನ್ಸ್ ಫಾಸ್ಟ್ ಆಗುತ್ತದೆ. ನೆಟ್ವರ್ಕ್ ವೀಕ್ ಇದ್ದರೂ ಸಿಸ್ಟಮ್ ವರ್ಕ್ ಮಾಡಬಹುದು. ರೂರಲ್ ಏರಿಯಾಸ್ ನಲ್ಲಿ ಇದು ತುಂಬಾ ಯೂಸ್ಫುಲ್. ಎರಡನೆಯದು ಟೈನಿ ML ಅಂದ್ರೆ ಮೈಕ್ರೋ ಕಂಟ್ರೋಲ್ ಒಳಗಡೆ ಸ್ಮಾಲ್ AI ಮಾಡೆಲ್ಸ್ ರನ್ ಮಾಡಬಹುದು. ಮೂರನೆಯದು 5G ಮತ್ತು ಸ್ಯಾಟಲೈಟ್ IoT. ಇವುಗಳು ಕನೆಕ್ಟಿವಿಟಿ ಇಲ್ಲದ ಅಥವಾ ಕನೆಕ್ಟಿವಿಟಿ ಕಡಿಮೆ ಇರುವ ಏರಿಯಾಸ್ಗೆ ಕೂಡ ಕನೆಕ್ಟಿವಿಟಿ ತರುತ್ತವೆ.
1: ಶಂಶಿತ್ ಅವರೇ, ಈ IoT ಡೆವಲಪ್ಮೆಂಟ್ ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಈ IoT ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಏನ್ ಮಾಡ್ತಾ ಇದೆ?
0: ಸಿಡ್ಯಾಕ್ ಬೆಂಗಳೂರಿನಲ್ಲಿ ನಾವು ಇಂಡಸ್ IoT ಕಿಟ್ ಮತ್ತು IoT ಲ್ಯಾಬ್ ಕಿಟ್ ತರ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಇವುಗಳನ್ನು ಯೂಸ್ ಮಾಡಿ ರಿಯಲ್ ಸೊಲ್ಯೂಷನ್ಸ್ ಪ್ರೊಟೋಟೈಪ್ ಮಾಡುತ್ತಾರೆ. ಸಿಡ್ಯಾಕ್ ಬೆಂಗಳೂರು ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸಿಟೀಸ್ಗೆ IoT ಸೊಲ್ಯೂಷನ್ಸ್, ಸ್ಮಾರ್ಟ್ ವಾಟರ್ ಮೀಟರ್ಸ್, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸ್ಮಾರ್ಟ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಪೋಸ್ಟ್ ಕಿಯೋಸ್ಕ್, ಆಟೋಮೋಟಿವ್ IoT, ಆಟೋಮೋಟಿವ್ ಸೆಕ್ಯೂರಿಟಿ, ಇಂಡಿಜಿನಸ್ ಡ್ರೋನ್ ಪ್ಲಾಟ್ಫಾರ್ಮ್ ಇಂಡಸ್ಕಾಪ್ಟರ್ ಮತ್ತು ಸಿಸ್ಟಮ್ ಲೆವೆಲ್ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ವ್ಯಾಲಿಡೇಷನ್ ಸಿಸ್ಟಮ್ ಕೂಡ ಡೆವಲಪ್ ಮಾಡಿದೆ. ನಾವು ಡೆವಲಪ್ ಮಾಡುವ ಟೆಕ್ನಾಲಜೀಸ್ ಮೂಲಕ ಸ್ಯೂಟಬಲ್ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೇವೆ. ನಾಲೆಜ್ ನ ಪ್ರೋಲಿಫರೇಟ್ ಮಾಡುತ್ತೇವೆ. ಫೆಲೋ ರಿಸರ್ಚರ್ಸ್ ತಮ್ಮ ಸೊಲ್ಯೂಷನ್ಸ್ ಬಿಲ್ಡ್ ಮಾಡಲು ಎನೇಬಲ್ ಮಾಡುತ್ತೇವೆ ಮತ್ತು ನಮ್ಮ ದೇಶದ ಸಿಟಿಸನ್ಸ್ಗೆ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ ನಲ್ಲಿ ಇಂಡಿಜಿನಸ್ ಟೆಕ್ನಾಲಜೀಸ್ ಮೂಲಕ ಸಪೋರ್ಟ್ ಮಾಡುತ್ತೇವೆ.
1: ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬರಬಹುದು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಇದರಿಂದ ನಮಗೆ ಏನು ಲಾಭ? ನಾವು ಹೇಗೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು? ನಮಗೂ ಅವಕಾಶಗಳು ಇದೆಯಾ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸೋದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೋದು. ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: IoT ಕಲಿಕೆಗೆ ಪ್ರತಿ ಲೆವೆಲ್ಗೆ ಒಂದು ಲ್ಯಾಡರ್ ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಬೇಕಾಗಿರುವುದು ಒಂದು ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್, ಒಂದು ಸೆನ್ಸರ್ ಮತ್ತು ಒಂದು ಲ್ಯಾಪ್ಟಾಪ್. ಇದರಿಂದ ಸಿಂಪಲ್ ವಾಟರ್ ಲೆವೆಲ್ ಅಲರ್ಟ್ ಅಥವಾ ಟೆಂಪರೇಚರ್ ಲಾಗರ್ ಬಿಲ್ಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಪ್ಲೆಂಟಿ ಆಫ್ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಸ್ಟ್ರಕ್ಚರ್ ಲರ್ನಿಂಗ್ ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT ನಾಸ್ಕಾಮ್ ಜೊತೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ರೋಗ್ರಾಮ್ ರನ್ ಮಾಡುತ್ತದೆ. ಇದು 10 ಎಮರ್ಜಿಂಗ್ ಟೆಕ್ನಾಲಜೀಸ್ ಕವರ್ ಮಾಡುತ್ತದೆ, ಅದರಲ್ಲಿ IoT ಕೂಡ ಒಂದು. ಫೌಂಡೇಶನ್ ಕೋರ್ಸ್ ಯೂಶಲಿ ಬಂತು 40-60 ಅವರ್ಸ್ ಇರುತ್ತವೆ. ಸಿಡ್ಯಾಕ್ ಸೆಂಟರ್ಸ್ ಬ್ರಿಡ್ಜ್ ಕೋರ್ಸಸ್ ಆಫರ್ ಮಾಡುತ್ತವೆ. ಇವುಗಳು ರಿಯಲ್ ಟೂಲ್ಸ್, ಪ್ಲಾಟ್ಫಾರ್ಮ್ಸ್ ಮತ್ತು ಹಾರ್ಡ್ವೇರ್ ಜೊತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್ ಕೊಡುತ್ತವೆ. ಗ್ರಾಜ್ಯುಯೇಟ್ಸ್ ಕರಿಯರ್ ಮಾಡಲು ಬಯಸಿದರೆ ಸಿಡ್ಯಾಕ್ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ PG ಡಿಪ್ಲೊಮಾಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್ ಆಫರ್ ಮಾಡುತ್ತದೆ. ಅಡ್ಮಿಷನ್ ಸಿಡ್ಯಾಕ್ ಕಾಮನ್ ಅಡ್ಮಿಷನ್ ಟೆಸ್ಟ್ CCAT ಮೂಲಕ ನಡೆಯುತ್ತದೆ. CCAT ವರ್ಷಕ್ಕೆ 2 ಸಲ ಕಂಡಕ್ಟ್ ಆಗುತ್ತದೆ.
1: ಫೌಂಡೇಶನ್ ಕೋರ್ಸ್ಗೆ ಸಾಮಾನ್ಯವಾಗಿ 40-60 ಗಂಟೆಗಳು ಮಾತ್ರ ಆಗುತ್ತೆ. ಅಷ್ಟರಲ್ಲಿ ಇವರು ಖಂಡಿತವಾಗಿ ಇದನ್ನ ಕಲಿಬಹುದು, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಸಿಡ್ಯಾಕ್ ನಲ್ಲಿ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಕೊನೆಯದಾಗಿ ಒಬ್ಬ ಬಿಗಿನರ್ಸ್ಗೆ ನಿಮ್ಮ ಸಲಹೆ ಏನು?
0: ಒಂದು ಕಂಪ್ಲೀಟ್ IoT ಚೈನ್ ನ ಎಂಡ್ ಟು ಎಂಡ್ ಬಿಲ್ ಮಾಡಿ, ಅಂದ್ರೆ ಸೆನ್ಸರ್, ಮೈಕ್ರೋ ಕಂಟ್ರೋಲರ್, MQTT ಮೂಲಕ ಮೆಸೇಜ್, ನಿಮ್ಮ ಫೋನ್ ನಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್. ಇದನ್ನು ನೀವು ಒನ್ಸ್ ಕಂಪ್ಲೀಟ್ ಮಾಡಿದ್ರೆ IoT ನ ಪ್ರತಿ ಲೇಯರ್ ಹೇಗೆ ವರ್ಕ್ ಮಾಡುತ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತದೆ.
1: ಶಂಶಿತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ IoT ಬಗ್ಗೆ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಶ್ರೋತೃಗಳೇ, ಇಂದು ನಾವು IoT ಅನ್ನ 4 ಲೇಯರ್ಸ್ ಅಂದ್ರೆ ಡಿವೈಸ್, ಕನೆಕ್ಟಿವಿಟಿ, ಪ್ಲಾಟ್ಫಾರ್ಮ್ ಮತ್ತು ಅಪ್ಲಿಕೇಶನ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇರುವ IoT ಡಿವೈಸ್ ಗಳನ್ನ ಗಮನಿಸೋಣ, ನೋಡುವ ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಳೋಣ. ಇದನ್ನ ನಾವು ಹೇಗೆ ಕಲಿಬಹುದು, ಇದರ ಬಗ್ಗೆ ಹೇಗೆ ಆಸಕ್ತಿಯನ್ನ ಮೂಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ IoT ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನಮಸ್ಕಾರ.
2: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಂಜಿತ್ KV, ಸೈಂಟಿಸ್ಟ್ F, IoT ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್

0: Certificate Program in Embedded Systems Design, PG Certificate Program in Big Data Analytics, PG Certificate Program in IT Infrastructure Systems and Security, PG Certificate Program in Artificial Intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಶೇಷವಾದಂತಹ ತಂತ್ರಜ್ಞಾನ ತರಂಗ ಕಾರ್ಯಕ್ರಮವನ್ನು

ಹೌದು, ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. ನಮಸ್ಕಾರ, ಶುಭೋದಯ, ಗ್ರೇಟ್ ಥರ್ಸ್ಡೇ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇರೋದು ನಾನು ಆರ್ ಜಿ ಅಶ್ವಥ ಮಲ್ನಾಡ್.

ಹಿಂಗೆ ನಮ್ಮ ಸಾಂಗ್ ಸೆಲೆಕ್ಷನ್ ಇಷ್ಟ ಆಗ್ತಾ ಇದೆಯಾ ನಿಮಗೆ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ಈ ಬ್ಯೂಟಿಫುಲ್ ಸಾಂಗ್ನ ನೀವು ಕೇಳಿದ್ದು ಬಂದು ಚಿತ್ರದ ಹೆಸರು ಬಂದು ಯುಗಾದಿ ಅಂತ. ಓಕೆ, ಇನ್ನೇನು ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಯುಗಾದಿ ಹಾಡನ್ನ ಹಾಕಿದ್ದೀನಿ. ಓಕೆ, ವೆಲ್ ನಮ್ಮ ಮಲ್ನಾಡು ಕಡೆ ಎಲ್ಲ ಹೆಂಗೆ ಗೊತ್ತಾ, ಈ ಮಹಾಲಯ ಅಮಾವಾಸ್ಯೆ ಅಂದರೆ ಅಷ್ಟು ದಿನಗಳು ಅಂದರೆ ಎಷ್ಟು, ಮಹಾಲಯ ಅಮಾವಾಸ್ಯೆ ಶುರುವಿಂದ ಎಂಡ್, ಈಗ ಶನಿವಾರ ಎಂಡ್ ಆಗುತ್ತಲ್ಲ, ಅಲ್ಲಿವರೆಗೂ ಕೂಡ ಒಂದೊಂದು ದಿನ ಒಬ್ಬೊಬ್ಬರು ಮನೇಲಿ ಮಹಾಲಯ ಅಮಾವಾಸ್ಯೆ ಮಾಡ್ತಾರೆ. ಸೊ ಸುಮಾರು ಜನ ಊರಿನ ಜನ ಎಲ್ಲ ಸೇರ್ತಾರೆ, ಆ ರೀತಿ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಕಡೆ ಬರೀ ಸ್ಯಾಟರ್ಡೇಸ್ ಮಾತ್ರ ಫಿಕ್ಸ್ಡ್ ಆಗಿರುತ್ತೆ ಮಹಾಲಯ ಅಮಾವಾಸ್ಯೆಗೆ. ಓಕೆ, ನಿಮ್ಮ ಕಡೆ ಯಾವ ರೀತಿ ಜೋರಾ ಮಹಾಲಯ ಅಮಾವಾಸ್ಯೆ? ಇದನ್ನು ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರುವಂಥ ಟಾಪಿಕ್ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಹೇಳಿ ಡೇಟು, 8, ರೈಟ್? 8. ಸೊ 8, ಅಕ್ಟೋಬರ್ 8 ಅಂತ ಹೇಳಿದ್ರೆ 8 ಕಾಲುಗಳಿರುವಂತಹ ಪ್ರಾಣಿಯನ್ನು ನಾವು ಈ ಒಂದು ದಿನ ನೆನಪಿಸ್ಕೊತೀವಿ. ಯಾಕಂತ ಹೇಳಿದ್ರೆ ಇವತ್ತು ಅದೇ ಪ್ರಾಣಿಯ ದಿನ, ಇವತ್ತು ವಿಶ್ವ ಆಕ್ಟೋಪಸ್ ದಿನ, ವರ್ಲ್ಡ್ ಆಕ್ಟೋಪಸ್ ಡೇ. ಸಾಗರದ ಅಡಿ ಭಾಗದಲ್ಲಿ ವಾಸಿಸುವಂತಹ ಅತ್ಯಂತ ಅದ್ಭುತ, ಬುದ್ಧಿವಂತ ಹಾಗೂ ವಿಚಿತ್ರ ಜೀವಿ ಅಂತ ಹೇಳಿದ್ರೆ ಅದೇ ಆಕ್ಟೋಪಸ್. ಸೊ ಆಕ್ಟೋಪಸ್ ನಮ್ಮ ಕನ್ನಡಿಗರಿಗೆ ಪರಿಚಯ ಆಗಿದೆ ಒಂದು ಮುತ್ತಿನ ಕಥೆಯಲ್ಲಿ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರು ಸಮುದ್ರದ ಆಳಕ್ಕೆ ಹೋಗ್ತಾರೆ, ಅಲ್ಲಿ ಆಕ್ಟೋಪಸ್ ಪ್ರಾಣಿ ಬಿಗಿಯಾಗಿ ಹಿಡಿಯುತ್ತೆ, ಹೇಗೋ ತಪ್ಪಿಸ್ಕೊಂಡು ಬರ್ತಾರೆ, ರೈಟ್? ನೆನಪಿದೆಯಾ? ಹಾಂ, ಅದೇ ಆಕ್ಟೋಪಸ್ ಪ್ರಾಣಿಯ ದಿನ ಇವತ್ತು. ಬನ್ನಿ, ಇವತ್ತಿನ ದಿನದ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಸಾಗೋಣ. ಜೊತೆಗೆ ಇದೇ ರೀತಿ ಸೂಪರ್ ಆಗಿರುವಂತಹ ಸಾಂಗ್ಸ್ಗಳು ನಿಮ್ಮ ಜೊತೆಯಾಗೇ ಇರುತ್ತೆ.

ಕೂಡ ಕೈ ಮುಗಿದು ಮಾತನಾಡೋಣ ಆಕ್ಟೋಪಸ್ ಬಗ್ಗೆ. ಸೊ ಆಕ್ಟೋಪಸ್, ಆಕ್ಟೋ ಅಂದರೆ ಏನು ಗೊತ್ತಾ, ಗ್ರೀಕ್ ಭಾಷೆಯಲ್ಲಿ ಆಕ್ಟೋ ಅಥವಾ ಆಕ್ಟೋ ಅಂತ ಹೇಳಿದ್ರೆ ಎಂಟು ಅಂತ ಅರ್ಥ. ಸೊ ಇವುಗಳಿಗೆ ಎಂಟು ಕಾಲುಗಳು ಅಥವಾ ತೋಳುಗಳು ಇರೋದ್ರಿಂದ ಆಕ್ಟೋಪಸ್ ಅಂತ ನಾವು ಕರಿತೀವಿ. ಇದೇ ಕಾರಣಕ್ಕೆ ಅಕ್ಟೋಬರ್ 8 ಅಕ್ಟೋಬರ್ಸ್ ದಿನ ಅಂತ ನಾವು ಆಚರಿಸ್ತೀವಿ. ಓಕೆ, ಅಕ್ಟೋಬರ್ ಅಕ್ಟೋಬರು ನೋಡಿ, ಅಕ್ಟೋ ಅನ್ನೋ ರೀತಿಲೇ ಇದೆ. ಇನ್ನು ಒಂದು ಬಹಳ ವಿಶೇಷವಾದ ಸಂಗತಿ ಅಕ್ಟೋಪಸ್ ಬಗ್ಗೆ ಅಂತ ಹೇಳಿದ್ರೆ, ಇದಕ್ಕೆ ಮೂರು ಹೃದಯ ಇದೆ ಕಣ್ರಿ. ಎರಡು ಹೃದಯ ಈ ಕಿವಿರುಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ರಕ್ತವನ್ನು ಪಂಪ್ ಮಾಡಲಿಕ್ಕೆ ಯೂಸ್ ಮಾಡಿಕೊಂಡ್ರೆ, ಮೂರನೇದು ಇಡೀ ದೇಹಕ್ಕೆ ರಕ್ತವನ್ನು ಸರಬರಾಜು ಮಾಡುತ್ತೆ. ಸೊ ಆಸ್ ನಮಗೆ ಇರುತ್ತಲ್ಲ ಆ ರೀತಿ. ಜೊತೆಗೆ ಇವುಗಳ ರಕ್ತದಲ್ಲಿ ತಾಮ್ರದ ಪ್ರಮಾಣ ಹೆಚ್ಚಿರುತ್ತೆ, ಕಾಪರ್. ಹಾಗಾಗಿ ಅವುಗಳ ಬಣ್ಣ ಕೆಂಪಲ್ಲ ನೀಲಿಯಾಗಿರುತ್ತೆ, ಬಿಕಾಸ್ ಕಾಪರ್ನ ಪ್ರಮಾಣ ಹೆಚ್ಚಿರೋದ್ರಿಂದ. ಜೊತೆಗೆ ಅಕ್ಟೋಪಸ್ಗಳಿಗೆ ಯಾವುದೇ ಮೂಳೆಗಳಿರೋದಿಲ್ಲ. ಸೊ ಬ್ಯಾಕ್ ಟು ದ ಸೈನ್ಸ್ ಕ್ಲಾಸ್, ವರ್ಟಿಬ್ರೇಟ್ಸ್ ಇನ್ವರ್ಟಿಬ್ರೇಟ್ಸ್ ನೆನಪಿದೆಯಾವಲ್ಲ, ಅದೇ ರೀತಿ ಇದು ಇನ್ವರ್ಟಿಬ್ರೇಟ್ಸ್ ಅಂದರೆ ಮೂಳೆಗಳು ಇರೋದಿಲ್ಲ. ಆದರೆ ಇದು ಜಲಾಚರ ಜಗತ್ತಿನ ತುಂಬ ಬುದ್ಧಿವಂತ ಪ್ರಾಣಿ ಅಂತ ಕರೆಸ್ಕೊಳ್ಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ, ಇದಕ್ಕೆ ಸ್ವತಂತ್ರವಾಗಿ ಯೋಚಿಸುವಂತಹ ನರಮಂಡಲದ ವ್ಯವಸ್ಥೆ ಇದೆ, ದ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ನಮ್ಮ ಆಕ್ಟೋಪಸ್ಗೆ. ಜೊತೆಗೆ ಇದು ಕೂಡ ತಮ್ಮ ಶತ್ರುಗಳು ಬಂದಾಗ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ, ಜೊತೆಗೆ ಬೇಟೆಯಾಡುವಂತಹ ಸಂದರ್ಭದಲ್ಲಿ ದೇವರು ಕೊಟ್ಟಿರುವಂತಹ ಅತಿ ಶ್ರೇಷ್ಠವಾದಂತಹ ವರ ಇದಕ್ಕೆ ಅಂತ ಹೇಳಿದ್ರೆ, ಅದು ತನ್ನ ಬಣ್ಣ ಮತ್ತು ತಕ್ಕ ಮಟ್ಟಿಗೆ ರೂಪ, ಸಂಪೂರ್ಣವಾಗಿ ರೂಪ ಬದಲಾಗೋದಿಲ್ಲ, ತಕ್ಕ ಮಟ್ಟಿಗೆ ಒಂದು ಚೇಂಜ್ ಇನ್ ಶೇಪ್ನ ಕಾಣಬಹುದು. ಇದೊಂದು ಅದ್ಭುತವಾದಂತಹ ಸಾಮರ್ಥ್ಯ. ಜೊತೆಗೆ ಅಪಾಯ ಎದುರಾದಾಗ ಇವು ಕಪ್ಪು ಬಣ್ಣದ ಶಾಯಿ, ಶಾಯಿ ಅಂತ ಹೇಳಿದ್ರೆ ಇಂಕ್, ಇಂಕ್ಗೆ ಕನ್ನಡದಲ್ಲಿ ಶಾಯಿ ಅಂತ ಕರಿತೀವಿ. ಇದು ಅಪಾಯ ಎದುರಾದಾಗ ಕಪ್ಪು ಬಣ್ಣದ ಶಾಯಿಯಂತಹ ದ್ರವವನ್ನು ಬಿಡುಗಡೆ ಮಾಡುತ್ತೆ. ಹೀಗೆ ಮಾಡಿ ಶತ್ರುಗಳ ತನ್ನ ಕಣ್ ತಪ್ಪಿಸ್ಕೊಂಡು ಈಚ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಆಕ್ಟೋಪಸ್ನ ವಿಶೇಷತೆ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಅಕ್ಟೋಪಸ್

0: ಬಂದು ಈ ಮರೈನ್ ಎಕೋಸಿಸ್ಟಮ್ ಅಂತ ನಾವೇನು ಕರಿತೀವಿ ಅಂದರೆ ಸಮುದ್ರದ ಪರಿಸರ ವ್ಯವಸ್ಥೆಯಲ್ಲಿ ಇವುಗಳ ಪಾತ್ರ ತುಂಬ ಪ್ರಮುಖವಾದದ್ದು. ಯಾಕಂತ ಹೇಳಿದ್ರೆ ಈಗ ಅಟ್ ಪ್ರೆಸೆಂಟ್ ಒಂದು ಹವಾಮಾನ ವೈಪರೀತ್ಯದಿಂದ ಸಾಗರದ ಮಾಲಿನ್ಯದಿಂದ ಈ ಜೀವಿಗಳ ಉಳಿವಿಗೆ ಅಪಾಯ ಎದುರಾಗಿದೆ. ಹಾಗಾಗಿ ಈ ಒಂದು ಜಲಚರಗಳ ಸಂರಕ್ಷಣೆಯನ್ನು ಮಾಡೋಣ, ಪರಿಸರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋಣ, ಮತ್ತು ಈ ದಿನಾಚರಣೆಯ ಉದ್ದೇಶವನ್ನು ಜಾಗೃತಗೊಳಿಸ್ತಾ ಬರೋಣ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ಸಮುದ್ರದ ಅದ್ಭುತ ಜೀವಿಗಳನ್ನು ಗೌರವಿಸೋಣ. ಈ ಒಂದು ಸಾಗರ ಮಾಲಿನ್ಯ ಅಂತ ಏನಿರುತ್ತೆ ಅದನ್ನು ತಡೆದು ಈ ಒಂದು ಮೆಸೇಜ್, ಎಸ್ಪೆಷಲಿ ಅಕ್ಟೋಪಸ್ ಕುರಿತಾದಂತಹ ಮೆಸೇಜ್ನ ಎಲ್ಲ ಕಡೆ ನಾವು ಪಸರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿ, ಓ ಈಗ ಆಲ್ರೆಡಿ ರಿಕ್ವೆಸ್ಟ್ ಕೇಳಿಸ್ತಾ ಇದ್ದೀರಾ, ಖಂಡಿತ ಅಪ್ಲೈ ಮಾಡೋಕ್ಕಾಗಲ್ಲ, 9 ಗಂಟೆಯ ನಂತರ ಬರುವಂಥ ಮೆಸೇಜ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ, ಬಿಕಾಸ್ ನಾವು ಆ ಡೇಟಾ ಫೀಡೇ ಹಾಕ್ಕೊಟ್ಬಿಡ್ತೀವಿ. 9 o'clock ಅಂತ ಕೊಟ್ಟಾಗ ನಿಮ್ಮ ಮೆಸೇಜಸ್ಗಳು ಅದು ಏನು ಹೇಳ್ತೀರಾ ಹಿಂದೆ ಮುಂದೆ ಆಗಿಬಿಡುತ್ತೆ. ಆ ಕಾರಣದಿಂದ 9 o'clockಗೆ ಬರುವಂತಹ ಸಂದೇಶಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಅಕ್ಟೋಪಸ್ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ರು ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಲೇಔಟಿಂದ. ಥ್ಯಾಂಕ್ಸ್ ಫಾರ್ ಯುವರ್ ಮೆಸೇಜ್. ಭಾಸ್ಕರ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ, ಕಬಾಡಿ ಫ್ಯಾಮಿಲಿ ವಿನುತಾ ರವಿ ರವಿ ಕಿಶನ್ ಹರ್ಷ ಮಾಗಡಿ ರೋಡಿಂದ ಮೆಸೇಜ್ ಮಾಡಿದರು. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ, ಹನುಮಂತೇಗೌಡ ಕಿಶನ್ ರೋಷನ್ ಶೋಭಾ ರಾಣಿ ಹ್ಯಾಡ್ಲಿ ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಬಹಳ ದಿನಗಳ ನಂತರ ನಿಮ್ಮನ್ನು ಕಾಣ್ತಾ ಇದ್ದೀವಿ ಅಂತಿದ್ದಾರೆ ಉಷಾರ್ ಅವರು ಬೆಂಗಳೂರಿನಿಂದ. ಥ್ಯಾಂಕ್ ಯು. ಆ್ಯಂಡ್ ಶಿವಮೊಗ್ಗ ಜಿಲ್ಲೆಯ ಮೂಡಲವಿಟ್ಟಲಪುರದ ಪದ್ಮಶ್ರೀಧರ್ ಪನ್ನಗಟ್ಟಿ ಆನಂದ್ ಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಆನಂದ್ ಜೊತೆಗೆ ಯಕೃತ್ ಕುಸುಮ ಸಂಪತ್ ತೋಪುರ ಮಲ್ಲಿಗೆಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಭೇಟಿಯಾಗೋಣ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ. ಕಾರ್ಯಕ್ರಮ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ 2.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಮಸ್ತೆ, ವೆರಿ ವೆರಿ ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 9:02 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡ್. ಸ್ನೇಹಿತರೆ, ಇವತ್ತಿನ

ಆ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಸೊ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಮಾತ್ರ ಅಲ್ಲದೆ ಅಸಂಖ್ಯಾತರಾದಂತಹ ಅಪರಿಚಿತರಾದಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಕೇಳಿಸಬಹುದು. ಹೇಗೆ? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮಗೆ ಇಷ್ಟವಾಗಿರುವಂತಹ ಚಿತ್ರದ ಹೆಸರು ಅಥವಾ ಗೀತೆಯ ಹೆಸರನ್ನು ಕಳಿಸ್ಬೇಕಾಗತ್ತೆ, ಜೊತೆಗಿರಲಿ ನಿಮ್ಮ ಮುದ್ದಾದ ಹೆಸರು. ಸೊ ನೀವು ವಾಟ್ಸಪ್ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 9484901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ. ಹಾ, ನೀವು ಕೇಳಿರುವಂತಹ ಗೀತೆನೇ ಪ್ಲೇ ಮಾಡ್ತಾ ಸಾಕ್ತೀನಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ರಾಜೇಶ್ ರಾಮನಾಥ್ ರವರ ಸಂಗೀತ ಸಂಯೋಜನೆಯಲ್ಲಿ ಬಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯದಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ರವರ ಧ್ವನಿಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ರಿ. ಫಿಲಮ್ ಹೆಸರು ಸ್ನೇಹಾಂಜಲಿ, ಸ್ನೇಹಾಂಜಲಿ ಚಿತ್ರದಿಂದ. ಆ್ಯಂಡ್ ಈ ಸಮಯದಲ್ಲಿ ನಮ್ಮಿಷ್ಟದ ಗೀತೆಯನ್ನು ಪ್ಲೇ ಮಾಡಿ ಅಶ್ವಿತಾ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಯಾರು ನಮಗೆ ಫಸ್ಟ್ ಮೆಸೇಜ್ ಬಂದಿದೆ? ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್, ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಜೊತೆಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ಹೆಚ್ ವಿ ಯೋಗ ನರಸಿಂಹನ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಕುಮಾರಿ ರಚನಾ, ಕುಮಾರಿ ಸೃಜನಾ, ರಘುಪ್ರಸಾದ, ಶೋಭಾ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶ ಕಳಿಸಿದ್ದಾರೆ. ಅದಿತಿ ಸಿಂಗ್, ಸರೋಜಾ ಸಿಂಗ್, ದೇವಿ ಸಿಂಗ್ ನಮಗೆ ಮೆಸೇಜ್ ಮಾಡಿದರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ತಿಮ್ಮೇಶ್ ಯಾದವ್ ಶ್ರೀಕೃಷ್ಣನಗರ ದಾವಣಗೆರೆಯಿಂದ, ಪುಟ್ಟರಾಜು ಎಂ ಪಿ ಎಂ ಜಿ ದಿಬ್ಬ ಹೊಸದುರ್ಗದಿಂದ, ಚಿದಾನಂದ ಟಿ ಬಿ ಸರ್ಗಲ್ ಹೊಸದುರ್ಗದಿಂದ, ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಷಣ್ಮುಗ ಹಳೇಬಾತಿ ಗ್ರಾಮದಿಂದ, ಕೆಪಿ ರೋಡಿಂದ ಗೋಪಾಲ್ ಅವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಚಾನಗರ ಕಲ್ಲಹಳ್ಳಿ, ಹೌದಾ, ಇಲ್ಲಿಂದ ಶಿವಮೂರ್ತಿ ಎಸ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಾರಾಯಣ್ ಅಣ್ಣಿಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಈಗೋ ಇಲ್ಲಿ ನೀವು ಕೇಳಬಯಸಿದಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಅಕ್ಟೋಪಸ್ ಬಗ್ಗೆ ಮಾತಾಡಿದ್ರೆ ಇವತ್ತು ವರ್ಲ್ಡ್ ಅಕ್ಟೋಪಸ್ ಡೇಗೆ ನಮಗೆ ಒಂದು ಮುತ್ತಿನ ಕಥೆಯಿಂದ ಗೀತೆನ ಪ್ಲೇ ಮಾಡಿ ಅಂತ ನಮ್ಮ ಲಿಸನರ್ ಒಬ್ರು ಕೇಳಿದ್ರು. ಆ್ಯಂಡ್ ಸೊ ನಾವು ಪ್ಲೇ ಮಾಡಿದ್ವಿ, ಹೋಪ್ ನಿಮಗೆ ಖುಷಿ ಆಯಿತು ಅಂತ. ದಿಸ್ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ನಾವು ಸ್ಕೂಲಲ್ಲಿದ್ದಾಗ ಡ್ಯಾನ್ಸ್ ಇರ್ತಿತ್ತು, ಗ್ರೂಪ್ ಡ್ಯಾನ್ಸ್. ಈ ಸ್ಕೂಲ್ ಆ್ಯನ್ಯುವಲ್ ಡೇಲೆಲ್ಲ ಈ ಸಾಂಗ್ಗಳನ್ನ ಯೂಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಇಟ್ ಇಸ್ ಅ ವೆರಿ ಗುಡ್ ಮೆಮರಿ. ಥ್ಯಾಂಕ್ಸ್ ನನಗೆ ಮತ್ತೆ ಆ ಚೈಲ್ಡ್ಹುಡ್ ಮೆಮರಿನ ರಿವಿಸಿಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಲಿಸನರ್ಸ್ಗಳಿಗೆ. ಹಾಯ್ ಅಶ್ವಿತಾ, ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಮಗೆ. ದೇವಾನಂದ ಇಟಗಿ ಲತಾ ದೇವಾನಂದ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ರೆ. ಶಂಕರ್ ಜಗ್ಲಿ ಗಬ್ಬೂರ್ನಿಂದ ರಾಯಚೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸಿರುಗುಪ್ಪ ತಾಲೂಕಿನಿಂದ ಬಸವರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಲೇಬೇಕು ನೀವು ಅಂತಿದ್ದಾರೆ ಚಿದಾನಂದ ಪತ್ತರ, ಹಿಂಗಣಿಯಿಂದ ಇಂಡಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಯೋಗೇಶ್ ಎಂಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ, ಭೂದೇಶ ಮತ್ತು ಕುಟುಂಬ ಬಾಳೆಹೊನ್ನೂರಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಮಂಜು ಶ್ರುತಿ ಕೃತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ ಸಂದೇಶ ಕಳಿಸಿದ್ರೆ. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತಿದ್ದಾರೆ ನಮಗೆ ಮಧು ಹಗರಿ ಶ್ರೀ ಶೀರನಹಳ್ಳಿಯಿಂದ.

ಶೀರನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಉಮಾ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಲವಳ್ಳಿಯಿಂದ ಮೆಸೇಜ್ ಮಾಡಿದರೆ ಮೋಹಿನಿ ನಾಯಕ್ ಸಿರ್ಸಿಯಿಂದ ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸತೀಶ್ ಎನ್ಎಚ್ ನಗರಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸಿಂಪಿ ಬಸವರಾಜ್ ಸಿಂಪಿ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ನಮಗೆ ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಚನ್ನನಕುಂಟೇಶ್ವರದಿಂದ ರೂಪಾ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಯಾಕ್ರಿ ಮೇಡಮ್ ನಮ್ಮ ಹೆಸರೇ ಓದ್ತಿಲ್ಲ ನೀವು ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ ಭೂಪಾ ವೆಂಕಟೇಶ್ರ ಅವರು. ಖಂಡಿತ ಹಾಗೇನಿಲ್ಲ, ನೀವು ಕಳಿಸಿರುವಂತಹ ಸಂದೇಶ 9 ಗಂಟೆಗಿಂತ ಒಂಚೂರು ಹಿಂದೆ ಇದ್ದಿದ್ದರಿಂದ ನಿಮ್ಮ ಮೆಸೇಜ್ ಹಿಂದೆ ಹೋಗಿಬಿಟ್ಟಿತ್ತು, ಆ ಕಾರಣಕ್ಕೋಸ್ಕರ ಓದಲಿಕ್ಕಾಗಿಲ್ಲ ಅಷ್ಟೇ. ಓಕೆ, ಭೂಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ನಮಗೆ ಮೆಸೇಜ್ ಮಾಡಿದರು. ಆ್ಯಂಡ್ ಅವರ ಮೆಸೇಜ್ನ ಓದಿದ್ದೀನಿ ಈಗ. ನೆಕ್ಸ್ಟ್ ನಮಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಮೆಸೇಜ್ ಮಾಡಿದ್ದಾರೆ, ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹಾಯ್ ಯಶ್ವಿತಾ, ಹೇಗಿದ್ದೀರಾ, ತುಂಬ ದಿನ ಆಯಿತು ನಿಮ್ಮ ವಾಯ್ಸ್ ಕೇಳಿ ಅಂತ ಹೇಳ್ತಾ ಇದ್ದೀರಾ. ಹೌದು, ಸ್ವಲ್ಪ ಹುಷಾರಿರಲಿಲ್ಲ, ಈಗ ಸುಧಾರಿಸ್ಕೊಳ್ತಾ ಇದ್ದೀನಿ. ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರು ನಮಗೆ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ತಮ್ಮ ಮೆಸೇಜ್ಗೆ. ನಂದಿನಿ ಮಾಲ್ತಿ, ಶ್ರೀಧರ್, ಶಶಿಧರ್ ಸಾಗರದಿಂದ ಸಂದೇಶ ಕಳಿಸಿದ್ರೆ, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಚಂದ್ರ, ಬಾಲು ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ದಾವಣಗೆರೆಯಿಂದ ಉಷಾ ಕಾರ್ತಿಕ್ ದೀಪಕ್ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಕವಲಿ ಫ್ಯಾಮಿಲಿ ಅಂದರೆ ಶಿವಲಿಂಗಪ್ಪ ಕವಲಿ, ಮನೋಜ, ಸಮರ್ಥ, ಮಂಜುಳಾ ಇಳ್ಕಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅಶೋಕ್ ನಗರದಿಂದ ನಮಗೆ ಗೋಪಾಲ್ರವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸಂದೇಶ ಬಂದಿದೆ ಬೆಟ್ಟಗೇರಿಯಿಂದ, ಯಾರೋ ಮೆಸೇಜ್ ಮಾಡಿ ಡಿಲೀಟ್ ಮಾಡಿಬಿಟ್ರಿ ಯಾಕೆ. ರಾಯಚೂರಿನಿಂದ ಲಾವಣ್ಯ ನರಸಿಂಹರೆಡ್ಡಿ ಅವರು ಮೆಸೇಜ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ರೀ ರಾರ್ಜೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಹಿತೇಂದರ್ ದಾಸ್ ಅಸ್ಸಾಮಿಂದ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಜೊತೆಗೆ ಮೇಡಮ್ ನಮಗೋಸ್ಕರ ಗೀತೆನ ಪ್ಲೇ ಮಾಡಿ ಅಂತ ರಾಘವೇಂದ್ರ ಸ್ವಾಮಿ ನಮಗೆ ಮೆಸೇಜ್ ಮಾಡಿದ್ದಾರೆ ಕೆಪಿ ರೋಡ್ ಇಂದ. ಶ್ರೀನಗರ ತುಮಕೂರಿನಿಂದ ಕಲ್ಲೇಶ್ವರ್ ಕುಮಾರ್ ಅವರು ಸಂದೇಶ ಕಳಿಸಿದ್ರೆ, ಕೆಂಪರಾಜು ಮೈಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ರೋಹಿತ್ ಕೂಕನೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಬಿಂದು ವೀರಣ್ಣ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಈಗ ಇಲ್ಲಿ ನೀವು ಕೇಳ್ಬಯಸಿದಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಒಂದು ಸೂಪರ್ ಹಿಟ್ ಆದಂತಹ ಗೀತೆ ಕೇಳಿದ್ವಿ, ಯುದ್ಧಕಾಂಡ ಚಿತ್ರದಿಂದ. ಆಲ್ ಟೈಮ್ ಫೇವ್ರೆಟ್ ಮೋಟಿವೇಶನಲ್ ಗೀತೆ ಇದು ಅಂತ ಹೇಳಬಹುದು. ನನ್ನ ಪ್ರೀತಿಯ ಕನ್ನಡ ಕಾಮನ ಬಿಲ್ಲಿನ ಎಲ್ಲ ಕೇಳುಗರಿಗೂ ಕೂಡ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇದ್ರೆ ನಮಗೆ ಕಡ್ಲಿಯಿಂದ ವೀರಭದ್ರೇಶ್, ಸವಿತಾ ಎಸ್ ಎಸ್, ಸೃಜನ್ ಕಡ್ಲಿ ಹಾಗೂ ಸೃಷ್ಟಿ ಕಡ್ಲಿ. ಬ್ಯೂಟಿಫುಲ್ ನೇಮ್ ಸೃಜನ್ ಆ್ಯಂಡ್ ಸೃಷ್ಟಿ. ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು ನಮಗೆ ಸಂದೇಶ ಕಳಿಸಿದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ ಸಂದೇಶ ಕಳಿಸಿದರೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ವಿನುತಾ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅಷ್ಟಗಿ ಇಚಲಕರಂಜಿಯಿಂದ ಮೆಸೇಜ್ ಮಾಡಿದ್ದಾರೆ. ಮಹಾಲಿಂಗಪುರದಿಂದ ಅಯೋಡಿನ್ ಬನ್ಹಟ್ಟಿ, ಮಮತಾಜ್ ಬನ್ಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮ, ಹುಮೇರಾ, ರಫತಾ, ಮರಿಯಾ ಮೆಸೇಜ್ ಮಾಡಿದ್ದಾರೆ. ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕ್ ಕುಮಾರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಶ್ವೇತಾ ಕನ್ನಡ ಕಾಮನ ಬಿಲ್ಲಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅನಿತಾ ಅನಂತರಾಜು ಗೊರ್ಲುಡುಕು ಹಿರಿಯೂರು ತಾಲೂಕಿನಿಂದ, ಜೊತೆಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಕುಮಾರ ಡಿಟಿ ಕುವೆಂಪು ನಗರ ಮಂಡ್ಯದಿಂದ, ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಬೊಪ್ಪ ವೆಂಕಟೇಶ್ವರ ಅವರೇ, ಸಂತೋಷ ಆಯ್ತಾ ನಿಮಗೆ? ಇನ್ನು ನಮಗೋಸ್ಕರ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಉಷಾರ್ ಅವರು ಬೆಂಗಳೂರಿನಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಪ್ರಕಾಶ್ ಚಂದ್ರಮತಿ ರಾಜಾಜಿನಗರದಿಂದ, ಶ್ರೀನಗರ ತುಮಕೂರಿನಿಂದ ಕಲೇಶ್ವರ ಕುಮಾರ್ ಅವರು ಸಂದೇಶ ಕಳಿಸಿದ್ರು. ಧನ್ಯವಾದಗಳು ಸರ್, ತುಂಬ ತುಂಬ ಖುಷಿ ಆಯಿತು ನಿಮ್ಮ ಮೆಸೇಜ್ನ ನೋಡಿ. ಥ್ಯಾಂಕ್ ಯು. ನಾಗರತ್ನ ರಾಜಾಜಿನಗರದಿಂದ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಕೆಪಿ ರೋಡ್ ಇಂದ ನಮಗೆ ಮೆಸೇಜ್ ಮಾಡಿದ್ದಾರೆ ಗೋಪಾಲ್ ರವರು. ಮುದೋಳ ತಾಲೂಕಿನ ಅಕ್ಕಿಮಡಿ ವಿಠಲ ಕಂಬಾರರವರು ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮಿಷ್ಟದ ಗೀತೆಗಳು ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸಾಕ್ಷವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

ಎಂಥ ಸಾಲುಗಳು, ನಾನು ಮಿಥ್ಯ ನೀನು ಸತ್ಯ. ಬಹಳ ಸೊಗಸಾದ ಗೀತೆ ಇದು, ದೇವರ ದುಡ್ಡು ಚಿತ್ರದ ಗೀತೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನನಗಂತೂ ಸಂದೇಶಗಳು ಸುಮಾರಷ್ಟು ಬರ್ತಾನೇ ಇದೆ, ಎಲ್ಲಿ ಹಾಡು ನಮ್ಮ ಹಾಡು, ಎಲ್ಲಿ ನಮ್ಮ ಹೆಸರು ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಅಷ್ಟು ಮೆಸೇಜ್ಗಳು ಬಂದಿತ್ತು. ಲೀಲಾ ಅಣ್ಣಿಗೇರಿಯಿಂದ ಮೆಸೇಜ್ ಮಾಡಿದ್ರಿ, ಜೊತೆಗೆ ಮೀನಾ ಮಾಲ್ತೀಶ್ ಸಾಗರದಿಂದ ಸಂದೇಶ ಕಳಿಸಿದ್ದೀರಾ, ರೋಹಿತ್ ವರ್ಧನ್ ಡಿ ಎಸ್ ನಾಗರಾಜ್ ಕಸ್ತೂರಿ ಬಾನಗರದಿಂದ ಮೆಸೇಜ್ ಕಳಿಸಿದ್ದೀರಾ, ಜೊತೆಗೆ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ, ಜೊತೆಗೆ ಬಿ ಎಂ ವಿಶ್ವನಾಥ್ ಸರಸ್ವತಿ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದಿದೆ. ಭೂಮಿಕಾ ಕೃತಿಕಾ ನಮಗೆ ಮೆಸೇಜ್ ಮಾಡಿದ್ದೀರಾ. ಇನ್ನು ಹೆಚ್ ಪಿ ಜಯರಾಮ್, ಪ್ರಶಾಂತ್ ಇ ಜಯರಾಮ್ ರಾಜಾಜಿನಗರ, ನೀವು 9 ಗಂಟೆಗಿಂತ ಮುಂಚೆ 8:56 ಮೆಸೇಜ್ ಕಳಿಸಿದ್ರಿ. ಸೊ ನಾನು ಹಾಗಾಗಿ ಯಾವಾಗಲೂ ಹೇಳ್ತಿರ್ತೀನಿ ಶಾರ್ಪ್ 9:00 ಕಳಿಸಿ ಅಂತ. ಸೊ ಜೊತೆಗೆ ಓಂ ಪ್ರಕಾಶ್ ಬೀದರಿಂದ ನಮಗೆ ಮೆಸೇಜ್ ಮಾಡಿದ್ದೀರಾ, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಆಲಂದ ತಾಲೂಕಿನ ಮಾದನ ಹಿಪ್ಪರಿಗಿಯಿಂದ ಶಿವಲಿಂಗಪ್ಪ ಬದ್ರೆ, ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಈ ಗೀತೆನ ಪ್ಲೇ ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು 1 ಅವರ್ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೀತೆಗಳನ್ನ ಫಿಟ್ ಇನ್ ಮಾಡಿದ್ವಿ. ಆ್ಯಂಡ್ ಎಲ್ಲರ ಹೆಸರುಗಳನ್ನು ಕೂಡ ಮಿಸ್ ಮಾಡದೆ ಓದಿದ್ದೀವಿ. ಇದೀಗ ಸಂದೇಶ ಕಳಿಸಿದಂಥ ಆಯುಡಿನ್ ಬನಹತ್ತಿ, ಮಮತಾಜ್ ಬನಹಟ್ಟಿ, ರಿಯಾಜ್, ರುಬಿನಾ, ಸಬೀರಾ, ಸೂಫಿಯಾ, ಜುನೈದ್, ಅಂಜುಮ್, ಹುಮೈರಾ, ರಫತಾ, ಮರಿಯಾ ಇಂದ ಆದಿಯಾಗಿ ಎಲ್ಲರ ಮೆಸೇಜನ್ನು ಓದಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 10 ಗಂಟೆಗೆ ಭೇಟಿಯಾಗೋಣ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ಗ್ರೇಟ್ ಥರ್ಸ್ಡೇ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 10:03 ಎಂಬ ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜಿ ಅಶ್ವಥಾ ಮಲ್ನಾಡು. ಪ್ರಿಯ ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಚಂದದ ಗೀತೆಗಳ ಜೊತೆಗೆ ನಮ್ಮ ಒಂದು ಪಯಣ ಸಾಗ್ತಾ ಹೋಗುತ್ತೆ. ಈ ಪಯಣ ಸುಮ್ಮನೆ ಸಾಗೋ ಪಯಣನ? ಇದರಲ್ಲಿ ಹಲವಾರು ಚಿಂತನೆಗಳಿರುತ್ತೆ, ಯೋಚನೆಗಳಿರುತ್ತೆ, ಅಭಿನಂದನೆಗಳಿರುತ್ತೆ, ಪ್ರೀತಿ ಇರುತ್ತೆ, ಸ್ನೇಹ ಇರುತ್ತೆ, ಹಲವಾರು ಭಾವನೆಗಳು ಅಡಕವಾಗಿ ಸಾಗ್ತಾ ಇರುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅದನ್ನು ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚೆಂದ ಅಲ್ವಾ? ಈಗೊಂದು ಹಾಡನ್ನ ಪ್ಲೇ ಮಾಡ್ತೀನಿ. ಹಾಡನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿರಬಹುದು ಗೆಸ್ ಮಾಡಿ ಉತ್ತರ ಕೊಡಿ. ನೀವು ನನಗೆ ಉತ್ತರವನ್ನು ಕಳಿಸ್ಬೇಕಾಗಿ

ಗ್ರಂಥ ಸಂಖ್ಯೆ 9480910013. ಇನ್ನೊಮ್ಮೆ ಹೇಳ್ತೀನಿ, 9480109 ಕ್ಷಮಿಸಿ ತಪ್ಪಾಗಿ ಹೇಳಿದೆ, 9480901013. ಸೋ ಮೆನಿ ಜೀರೋಸ್ ಅಲ್ವಾ. ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ನಾನಿವತ್ತಿನ ಪ್ರೋಗ್ರಾಮ್ಗೆ ಸ್ಕ್ರಿಪ್ಟ್ನ ಪೆಂಡೌನ್ ಮಾಡಬೇಕಾದ್ರೆ ಅಂದ್ಕೊಂಡೆ. ಈ ಒಂದು ಪ್ರೋಗ್ರಾಮ್ಗೆ ಫಸ್ಟು ನಮಗೆ ಉತ್ತರ ಬರೋದು, ಸರಿಯಾದಂತಹ ಉತ್ತರ ಬರೋದು ನೇತ್ರಾರವರಿಂದ, ಕೆಂಗೇರಿಯಿಂದ ಅಂತ. ಥ್ಯಾಂಕ್ ಯು ನೇತ್ರಾ. ಎಸ್, ರೈಟ್ ಆನ್ಸರ್, ನಿಮ್ಮ ಹೆಸರಲ್ಲೇ ಉತ್ತರ ಕೂಡ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಸುಮಾರು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕು ನೀವು ಅಂತ. ಪದ್ಮಶ್ರೀ ಎಸ್ ಕುಟುಂಬ ರಾಮಚಂದ್ರಪುರದಿಂದ ಮೆಸೇಜ್ ಮಾಡಿದ್ದೀರಾ. ದೀಪಾ ಕೆ ಆರ್ ಪುರದಿಂದ, ಶಿವಲಿಂಗಪ್ಪ ಕವಳಿ, ಮನೋಜ್ ಕವಳಿ, ಸಮರ್ಥ ಮಂಜುಳಾ ಕವಳಿ ಇಳ್ಕಲ್ಲಿಂದ ಸಂದೇಶ ಕಳಿಸಿದ್ದೀರಾ. ತುಬಾಕಿ ನೇಸರ್ಗಿ ಶೋಭಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಸೊ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ರೈಟ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಹೊರಟಿರೋದು ಬೇರೆ ಯಾವುದೂ ಅಲ್ಲ, ನಮ್ಮ ನೇತ್ರ, ಕಣ್ಣಿನ ಬಗ್ಗೆ. ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರ ವಿಶ್ವದಾದ್ಯಂತ ವಿಶ್ವ ದೃಷ್ಟಿ ದಿನವನ್ನು ಆಚರಿಸ್ತೀವಿ ನಾವು. ಸಾಗರ ಜೀವಿ ಅಕ್ಟೋಪಸ್ ಬಗ್ಗೆ ನಾನು ಆಲ್ರೆಡಿ ಹಲೋ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೆ. ಅಷ್ಟಪಾದಗಳ ಇರುವಂತಹ ಈ ಅಕ್ಟೋಪಸ್ ಬಗ್ಗೆ ಅಕ್ಟೋಬರ್ನ 8ನೇ ತಾರೀಕು ನಾವು ಅಕ್ಟೋಬರ್ ದಿನವನ್ನು ಆಚರಿಸ್ತೀವಿ ಅಂತ. ಅದೇ ದಿನಾಂಕ ಹೊಂದಿರುವಂತಹ ಈ ವರ್ಷದ ವಿಶೇಷತೆ ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರ, ಡೇಟ್ ವೈಸ್ ಅಲ್ಲ ವಾರದ ವೈಸಲ್ಲಿ, ಎರಡನೇ ಗುರುವಾರ ಸೆಕೆಂಡ್ ಥರ್ಸ್ಡೇ ಆಫ್ ಎವ್ರಿ ಅಕ್ಟೋಬರ್ ನಾವು ವರ್ಲ್ಡ್ ಸೈಟ್ ಡೇ ವಿಶ್ವ ದೃಷ್ಟಿ ದಿನವನ್ನು ಆಚರಿಸ್ತೀವಿ. ಸೊ ಹಾಗಾಗಿ ಇವತ್ತು ವಿಶ್ವ ದೃಷ್ಟಿ ದಿನ ಆಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಣ್ಣಿನ ಕುರಿತು, ದೃಷ್ಟಿಯ ಕುರಿತು ಇರುವಂತಹ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತಾ ಸಾಕ್ತೀವಿ. ಅದೇ ರೀತಿ ಕಣ್ಣು ಅಂದ ತಕ್ಷಣ ಅದು ಪ್ರೀತಿಯ ಸಂಕೇತ, ಪ್ರೀತಿಯ ಬಾಣವನ್ನು ಬಿಡುವಂತಹ ಸಂಕೇತ. ಹಾಗಾಗಿ ಪ್ರೀತಿಯ ಬಾಣ ಕಣ್ಣಿನಿಂದ ಬಂದಾಗ ಅದು ಯಾವ ರೀತಿ ಆಗುತ್ತೆ, ನಾಯಕನ ಮನಸ್ಸು ಏನಾಗುತ್ತೆ, ಬನ್ನಿ ಹಾಡಿನ ಮೂಲಕ ಕೇಳ್ತಾ ಸಾಗೋಣ.

ವಿಶ್ವ ದೃಷ್ಟಿ ದಿನ, ವರ್ಲ್ಡ್ ಸೈಟ್ ಡೇ. ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಎದುರಿಸ್ತಾ ಇರುವಂತಹ ಅಂಧತ್ವ ಮತ್ತು ದೃಷ್ಟಿದೋಷಗಳು, ಅಂದರೆ ವಿಷನ್ ಇಂಪೇರ್ಮೆಂಟ್ ಅಂತ ಕರಿತೀವಿ, ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಇದೇ ಈ ದಿನದ ಪ್ರಮುಖ ಉದ್ದೇಶ ಕೂಡ ಹೌದು. ಹಾಗಾದರೆ ಈ ಕಣ್ಣುಗಳು ಬಗ್ಗೆ ನಾವು ಅದರ ಜಾಗೃತಿಯ ಬಗ್ಗೆ ಮಾತಾಡ್ತಾ ಸಾಗೋಣ. ಆದರೆ ಈ ಕವಿಗಳಿಗೆ ಕಣ್ಣುಗಳು ಯಾಕೆ ಇಷ್ಟೊಂದು ಇಷ್ಟ ಆಗ್ತಾ ಹೋಗುತ್ತೆ? ಕಣ್ಣಿನ ಬಗ್ಗೆ ಎಷ್ಟೊಂದು ಕವಿತೆಗಳು, ಈಗ ನಾನು ಕಣ್ಣು ಅಂತ ಹುಡುಕ್ದಾಗ ಎಷ್ಟು ಹಾಡುಗಳು ನನಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ಯಾಕೆ ಕಣ್ಣುಗಳು ಅಂತ ಹೇಳಿದ್ರೆ ಕವಿಗಳಿಗೆ ಅಥವಾ ಪ್ರೀತಿಸುವ ಪ್ರೇಮಿಗಳಿಗೆ ಅಷ್ಟೊಂದು ಇಷ್ಟ? ಬನ್ನಿ, ನಿಮ್ಮಲ್ಲಿರುವಂತಹ ಕವಿಗೂ ಸ್ವಲ್ಪ ಕೆಲಸ ಕೊಟ್ಟು ನನಗೆ ಉತ್ತರವನ್ನು ಕೊಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಬರಬಹುದು ನಿಮ್ಮ ಸಂದೇಶ. ಯಾಕೆ ಕಣ್ಣುಗಳ ಕುರಿತು ಕವಿಗಳು ಇಷ್ಟು ಸೊಗಸಾಗಿ ಬರಿತಾ ಹೋಗ್ತಾರೆ, ಕವಿಗಳಿಗೆ ಯಾಕೆ ಕಣ್ಣುಗಳಂದ್ರೆ ಅಷ್ಟೊಂದು ಇಷ್ಟ, ಗೊತ್ತಿದ್ರೆ ಉತ್ತರವನ್ನು ಕಳಿಸಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ನನಗೆ ಸುಮಾರಷ್ಟು ಸಂದೇಶಗಳು ಬಂದಿದೆ, ಆದರೆ ಅದರಲ್ಲಿ ಕೆಲವೊಂದು ಫಿಲ್ಟರ್ ಮಾಡಿ ಸೂಪರ್ ಆಗಿರುವಂತಹ ಸಂದೇಶಗಳು ಎಲ್ಲರೂ ಕಳಿಸಿರೋದು. ಕೆಲವೊಂದನ್ನು ಮಾತ್ರ ಓದೋದಾದರೆ, ಪ್ರೀತಿ ಇರೋದೇ ಕಣ್ಣುಗಳಲ್ಲಿ, ಭಾವನೆ ವ್ಯಕ್ತಪಡಿಸ್ತಾ ಮೈಯಲ್ಲಿ ಮಿಂಚಿನ ಸಂಚಾರ ಮೂಡಿಸುತ್ತೆ, ಆಗ ಕಾಲುಗಳ ನೆಲ ಕೊರೆತ ಇರುತ್ತೆ. ಹಾಗಾಗಿ ಕಣ್ಣುಗಳಲ್ಲೇ ನಮ್ಮ ಎಲ್ಲ ಭಾವನೆಗಳು ಮೂಡಿ ಬರುತ್ತೆ ಅಂತ ಹೇಳ್ತಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಬಹಳ ಚೆನ್ನಾಗಿದೆ ನಿಮ್ಮ ಕವಿ ಮನಸ್ಸಿನ ಮಾತು. ಕಣ್ಣುಗಳು ಮ್ಯಾನ್ಷನ್ ಕನ್ನಡಿ ಅಂತ ಹೇಳ್ತಾಯಿದ್ದಾರೆ ಗೌರಿಜಿ ಕುಲಕರ್ಣಿ, ಸಿ ವಿ ರಾಮನಗರದಿಂದ. ಆ್ಯಂಡ್ ನೇತ್ರ ಕೆಂಗೇರಿಯಿಂದ ಸಂದೇಶ ಕಳಿಸಿ, ಕಣ್ಣುಗಳು ದಿ ಆರ್ ಮೋರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ರಿವಿಲಿಂಗ್ ಪಾರ್ಟ್ ಆಫ್ ಆ ಬಾಡಿ ಅಂತ ಹೇಳ್ತಾ ಇದ್ದೀರಾ. ಸೂಪರ್. ಪ್ರಕೃತಿಯ ಮಡಿಲ ಸೊಬಗಿನಲ್ಲಿ, ಭೂಗರ್ಭದ ನಿಗೂಢ ಪಾತಾಳದಲ್ಲಿ, ಅನಂತ ಆಗಸದ ಅಂತರಂಗದಲ್ಲಿ, ಕಣ್ಣಿಗೆ ನಿಲುಕದ ಸಣ್ಣ ಸಣ್ಣ ವಿಸ್ಮಯಗಳಿಗೂ ಅಕ್ಷರದ ಮೆರುಗು ನೀಡುವ ಕಲೆಗಾರರು ನಮ್ಮ ಸಾಹಿತಿಗಳು. ಹೀಗಿರುವಾಗ ಕಣ್ಣೆದುರೇ ಕಾಣುವ ಕಣ್ಣು, ಅದು ತುಟಿಯಂಚು ತೆರೆದು ನೇರವಾಗಿ ಆಡದ ಆ ಮಾತು, ಬರೀ ನೋಟದಲ್ಲೇ ಹೊತ್ತು ತರಿಸುತ್ತಾರೆ ಸಾವಿರ ಕಾವ್ಯದ ಸೊಬಗು. ಭಾವಗಳ ಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ಆ ಮೂಕ ಕಂಗಳ ಮಾಂತ್ರಿಕತೆಯನ್ನು ವರ್ಣಿಸಲು ಹೊರಟರೆ ಪದಗಳೇ ಸಾಲದೆ ಸೋತು ಹೋಗುತ್ತೆ ಅಂತ ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಮಾತುಗಳು ಸುಳ್ಳಾಗಬಹುದು, ಆದರೆ ಕಣ್ಣುಗಳು ಸುಳ್ಳು ಹೇಳೋದಿಲ್ಲ. ಪ್ರೀತಿ, ಕರುಣೆ, ಕೋಪ, ದುಃಖ, ಹತಾಶೆ ಅಥವಾ ನಿರೀಕ್ಷೆ, ಹೀಗೆ ಮನಸ್ಸಿನ ಎಲ್ಲ ಸೂಕ್ಷ್ಮ ಭಾವನೆಗಳು ಮೊದಲು ವ್ಯಕ್ತ ಆಗೋದೇ ಕಣ್ಣುಗಳಲ್ಲಿ. ಕವಿಗಳು ಈ ಮೂಕ ಭಾಷೆಯನ್ನು ಸುಲಭವಾಗಿ ಗ್ರಹಿಸ್ತಾರೆ. ಹಾಗಾಗಿ ನೂರಾರು ಪದಗಳು ಹೇಳಲಾಗದ ಅದೆಷ್ಟೋ ವಿಷಯಗಳನ್ನು ಒಂದು ಸಣ್ಣ ಕಣ್ಣೋಟ ಹೇಳಿಬಿಡುತ್ತೆ. ಪ್ರೇಮಿಗಳ ನಡುವಿನ ಮೌನ ಸಂಭಾಷಣೆಗೆ ಕಣ್ಣುಗಳೇ ಪ್ರಮುಖ ಅಂತ ಹೇಳ್ತಾ ಇದ್ದೀರಾ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತಗೌಡ ಹ್ಯಾಡ್ಲಿ ಇಂತಹ ಸಂದೇಶ ಕಳಿಸಿ. ಕಣ್ಣುಗಳು ತುಂಬ ಸೂಕ್ಷ್ಮವಾಗಿದ್ದು ಕಣ್ಣುಗಳು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂತ ತ್ಯಾಗರಾಜ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರೆ, ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ಕಣ್ಣಿನಲ್ಲಿ ಹೇಳಬಹುದು ಅಥವಾ ತೋರ್ಪಡಿಸಬಹುದು. ಒಬ್ಬೊಬ್ಬರ ಕಣ್ಣಿನ ನೋಟ ಒಂದೊಂದು ರೀತಿ ಉಂಟು. ಕೆಲವರಿಗೆ ಮಾತಿಗಿಂತ ಕಣ್ಣಿನ ಭಾವನೆಯ ಮಾತುಗಳೇ ಇಷ್ಟ. ಅದರಲ್ಲೂ ಕವಿಗಳಿಗೆ ಕಣ್ಣಿನ ಮೂಲಕ ತಮ್ಮ ಕವಿತೆಗಳನ್ನು ತಿಳಿಸ್ತಾರಲ್ಲ, ಅದೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ ದೀಪ ಕೆ ಆರ್ ಪುರಮಿಂದ. ನಿಮ್ಮೊಳಗಿರುವಂತಹ ಕವಿಯ ಮಾತುಗಳನ್ನ ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಬಹಳ ಖುಷಿಯಾಯಿತು ಸಂದೇಶ ಕಳಿಸಂತಹ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಕಣ್ಣುಗಳ ಮಹತ್ವವನ್ನು ತಿಳಿಸುವಂತಹ, ಕಣ್ಣಿನಲ್ಲಿ ಹುಟ್ಟುವಂತಹ ಪ್ರೀತಿಗಿಂತ ಮನಸ್ಸಿನ ಆಳದಿಂದ ಹುಟ್ಟುವಂತಹ ಪ್ರೀತಿಯೇ ಶ್ರೇಷ್ಠ ಅಂತ ಸಾರದಂತಹ ಚಿತ್ರ ಬಲವಿನ ಉಡುಗೊರೆ. ಅದೇ ಚಿತ್ರದ ಸೊಗಸಾದ ಗೀತೆ ನಿಮಗೋಸ್ಕರ.

ಯಾಕೆ ಇವತ್ತು ನಮ್ಮ ಕಣ್ಣುಗಳು ಕಿವಿಗಳು ಇಷ್ಟೊಂದು ಪ್ರೀತಿಯ ಗೀತೆಗಳನ್ನ ಕೇಳ್ತಾ ಇದೆ ಅಂದರೆ, ಲವ್ ಯೋರ್ ಐಸ್, ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ. ಇದು ಈ ವರ್ಷದ ಜಾಗತಿಕ ಅಭಿಯಾನದ ಮುಖ್ಯ ಧ್ಯೇಯ ವಾಕ್ಯ. ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಪ್ರಯುಕ್ತವಾಗಿ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಣ್ಣುಗಳ ಕುರಿತು ಮಾತಾಡ್ತಾ ಇದ್ವಿ. ಎಲ್ರಿಗೂ ಸುಲಭವಾಗಿ ಮತ್ತು ಕೈಗೆ ಇಟುಕುವ ದರದಲ್ಲಿ ಈ ಕಣ್ಣಿನ ಆರೈಕೆ ಲಭ್ಯವಾಗಬೇಕು ಅನ್ನೋದು ಇವತ್ತಿನ ದಿನದ ಮತ್ತೊಂದು ಪ್ರತಿಪಾದಿಸುವಂತಹ ಮುಖ್ಯವಾದಂತಹ ವಿಷಯ. ಜಗತ್ತಿನಲ್ಲಿ ಸುಮಾರು 100 ಶತಕೋಟಿಗಿಂತಲೂ ಹೆಚ್ಚು ಜನರಿಗೆ ಸೂಕ್ತ ಕಣ್ಣಿನ ಚಿಕಿತ್ಸೆ ಅಥವಾ ಕನ್ನಡಕದ ಸೌಲಭ್ಯ ಸಿಗ್ತಾ ಇಲ್ಲ. 80% ದೃಷ್ಟಿದೋಷಗಳನ್ನು ಸರಿಯಾದ ಸಮಯದಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ನೀಡುವ ಮೂಲಕ ತಡಿಬಹುದು, ಗುಣಪಡಿಸಬಹುದು. ಹಾಗಾಗಿ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ, ಅಯ್ಯಯ್ಯೋ ನಮ್ಮ ಮಕ್ಕಳು ಸ್ಪೆಕ್ಸ್ ಹಾಕೊಂಡ್ಬಿಟ್ರೆ ಯಾರಾದರೂ ಆಡ್ಕೊಂಡ್ಬಿಡ್ತಾರೇನೋ, ಅವ್ರಿಗೆ ತೊಂದರೆ ಆಗುತ್ತೇನೋ ಅಂತ ಎಷ್ಟೋ ಜನ ಪೇರೆಂಟ್ಸ್ಗಳು, ಪೋಷಕರು ನಿರ್ಲಕ್ಷ್ಯ ವಹಿಸ್ಬಿಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಏನಾದರೂ ದೃಷ್ಟಿದೋಷ ಇದ್ದಾಗ. ಅದು ಅವ್ರು ದೊಡ್ಡವರಾಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೊನೆಗೆ ಸ್ಪೆಕ್ಸ್ ಇಲ್ಲದೆ ಏನು ಕಾಣದೇ ಇಲ್ಲ ಅನ್ನೋ ಮಟ್ಟಕ್ಕೆ ತಲುಪ್ತಾರೆ. ಹಾಗಾಗಿ 80% ದೃಷ್ಟಿದೋಷವನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ಬಗೆಹರಿಸಬಹುದು, ಅಥವಾ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಬರ್ತಾ ಇರುವಂತಹ ಸಮಯದಲ್ಲೇ ಬಗೆಹರಿಸಬಹುದು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆ ಪ್ರಿಕಾಕ್ಷನ್ಸ್ಗಳನ್ನ ತೆಗೆದುಕೊಂಬಹುದಲ್ವಾ ಸಮಸ್ಯೆನ ದೊಡ್ಡದು ಮಾಡ್ಕೊಳೋದಕ್ಕಿಂತ. ಹಾಗಾಗಿ ಕಣ್ಣಿನ ಬಗ್ಗೆ, ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸೋದು ಬಹಳ ಮುಖ್ಯ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವೊಂದು ತುಂಬ ಸಿಂಪಲ್ ಆಗಿರುವಂತಹ ಟಿಪ್ಸ್ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸ್ತಾ ಬರಬಹುದು ಅಥವಾ ನಾವು ಯೂಸ್ ಮಾಡ್ತಾ ಬರಬಹುದು ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಥಿಂಗ್ ಏನಂದರೆ ನಿಯಮಿತವಾದಂತಹ ತಪಾಸಣೆ. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಕಣ್ಣಿನ ವೈದ್ಯರಿಂದ, ಆಪ್ಟೊಮಾಲಜಿಸ್ಟ್ ಅಂತ ಕರಿತೀವಿ, ತಪಾಸಣೆ ಮಾಡಿಸ್ಕೊಬೇಕು. ಐ ಮೀನ್ ಟೋಟಲ್ ಎಂಟೈರ್ ಬಾಡಿ ಚೆಕಪ್ ಕೂಡ ನಾವು ಮಾಡಿಸ್ಕೊಬಹುದು. ಸೊ ಇವಾಗಂತೂ ಫೆಸಿಲಿಟೀಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ. ಹಳ್ಳಿಗಾಡು ಪ್ರದೇಶಗಳಲ್ಲೂ ಕೂಡ ನಮಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂತಹ ಫೆಸಿಲಿಟೀಸ್ಗಳು ಲಭ್ಯವಾಗಿದೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಮ್ಮ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಬೇಕಾಗುತ್ತೆ. ಆ್ಯಂಡ್ ಬಹಳ ಬಹಳ ಮುಖ್ಯ, ತುಂಬ ಕಷ್ಟ ಇದು, ಬಟ್ ತುಂಬ ಇಂಪಾರ್ಟೆಂಟ್, ಸ್ಕ್ರೀನ್ ಟೈಮ್ನ ಕಂಟ್ರೋಲ್ ಮಾಡುವಂಥದ್ದು. ಮೊಬೈಲ್, ಲ್ಯಾಪ್ಟಾಪ್ ಬಳಸಬೇಕಾದ್ರೆ 20-20-20 ನಿಯಮವನ್ನು ಪಾಲಿಸಬೇಕು. ಏನಪ್ಪ ಇದು 20-20-20 ನಿಯಮ? ನೋಡಿ, ಪ್ರತಿ 20 ನಿಮಿಷಕ್ಕೊಂದ್ಸಲ 20 ಅಡಿ ದೂರದ ವಸ್ತುವನ್ನು 20 ಸೆಕೆಂಡ್ಗಳ ಕಾಲ ನೋಡಿ. ಈಸಿ ಅಲ್ವಾ, ಮಾಡಬಹುದಲ್ವಾ? ಟೈಮರ್ನ ಸೆಟ್ ಮಾಡ್ಕೊಂಬಿಡಿ. ಫಾರ್ ಎವ್ರಿ 20 ಮಿನಿಟ್ಸ್ 20 ಅಡಿ ದೂರ ಇರುವಂತಹ ವಸ್ತುವನ್ನು 20 ಸೆಕೆಂಡ್ಗಳ ಕಾಲ ಅಷ್ಟೇ ದೃಷ್ಟಿಸಿ ನೋಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕ್ರೀನ್ ಟೈಮ್ ನಿಯಂತ್ರಣಕ್ಕೆ ಬರುತ್ತೆ, ಕಣ್ಣಿಗೆ ಒಂದು ಚಿಕ್ಕ ಎಕ್ಸಸೈಸ್ ಮಾಡಿದಂಗೆ ಆಗುತ್ತೆ. ಜೊತೆಗೆ ಪೌಷ್ಟಿಕ ಆಹಾರ, ನಾವು ದಿನನಿತ್ಯ ತಿನ್ನುವಂಥ ಆಹಾರನೇ, ಲೈಕ್ ಕ್ಯಾರೆಟ್, ಹಸಿರು ತರಕಾರಿ, ವೈಟಮಿನ್ ಎ, ಜೀವಸತ್ವ ಎ ಇರುವಂಥ ಆಹಾರವನ್ನು ಸೇವಿಸಿ. ಜೊತೆಗೆ ಸೂರ್ಯನ ಬೆಳಕಿನಿಂದ ರಕ್ಷಣೆಯನ್ನು ಪಡೀರಿ. ನೋಡಿ, ಸೂರ್ಯನ ಬೆಳಕು ನಮ್ಮೆಲ್ಲರ ದೇಹಕ್ಕೆ ಅತ್ಯಗತ್ಯ, ಅದರಲ್ಲಿ ವೈಟಮಿನ್ ಡಿ ನಮಗೆ ಸಿಗುತ್ತೆ ಅಲ್ವಾ. ಯಾವ ಬೆಳಕು ಬೇಕು? ಬೆಳಗಿನ ಜಾವ 7 ಗಂಟೆಯಿಂದ 9 ಗಂಟೆಯ ಸಮಯ, 7-9. ಬಟ್ ಅಶ್ವಿತಾ, ತುಂಬ ಬ್ಯುಸಿ ಇರ್ತೀವಿ ನಾವು ಆ ಟೈಮಲ್ಲಿ. ನೀವು ತುಂಬ ಬ್ಯುಸಿ ಇದ್ದರೆ ಆರೋಗ್ಯನು ಕೂಡ ತುಂಬ ದುರ್ಲಭ ಆಗ್ತಾ ಹೋಗುತ್ತೆ. ಹಾಗಾಗಿ 7 ಗಂಟೆಯಿಂದ 9 ಗಂಟೆ, ಮಾರ್ನಿಂಗ್ 7 AM to 9 AM ಈ ಸಮಯದಲ್ಲಿ ಸೂರ್ಯನ ಬೆಳಕನ್ನು ನಾವೇನು ಪಡ್ಕೊಳ್ತೀವಿ, ಅದು ನಮ್ಮ ದೇಹಕ್ಕೆ ಚೇತನ, ಚೈತನ್ಯವನ್ನು ನೀಡ್ತಾ ಹೋಗುತ್ತೆ, ವಿಟಮಿನ್ ಡಿ ದೊರಕುತ್ತೆ. ಆದರೆ ಅದಾದ ನಂತರ ಈ ಮಧ್ಯಾಹ್ನದ ಬಿರು ಬಿಸಿಲಿರ್ತಲ್ಲ, ಆ ಬಿಸಿಲಿನಲ್ಲಿ ಹೋಗುವಂಥ ಯುವಿ ಕಿರಣಗಳು ನಮ್ಮ ಕಣ್ಣನ್ನು ಡ್ಯಾಮೇಜ್ ಮಾಡಬಹುದು. ಹಾಗೆ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಾ ಅಥವಾ ಬಿಸಿಲಲ್ಲಿ ಆಚೆ ಅಡ್ಡಾಡ್ತೀರಾ ಅಂತ ಹೇಳಿದಾಗ ಸನ್ ಗ್ಲಾಸನ್ನು ಕಡ್ಡಾಯವಾಗಿ ಧರಿಸಿ. ಈ ರೀತಿ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಬರಬಹುದು. ಹಾಯ್ ಅಕ್ಕ, ಐ ಆಮ್ ಎ ವೆರಿ ಹ್ಯೂಜ್ ಫ್ಯಾನ್ ಆಫ್ ಯು ಅಂತ ನಮಗೆ ಚಿರಾಗ್ ಅವರು ಮತ್ತಿಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಿರಾಗ್, ನಿಮ್ಮ ಪ್ರೀತಿಯ ಸಂದೇಶಕ್ಕೆ ಮತ್ತಷ್ಟು ಸಂದೇಶಗಳು ಬರ್ತಿದೆ. ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣವಾ?

ಎವರ್ಗ್ರೀನ್ ಸಾಂಗ್ ಪ್ರೀತಿಗಾಗಿ ಚಿತ್ರದಿಂದ ಕಣ್ಣಿನಲ್ಲಿ ಕನಸಿದೆ. ಕಣ್ಣೆದ್ರೆ ಜಗತ್ತು ಇಷ್ಟು ಸುಂದರ ಅಲ್ವಾ? ಇವತ್ತು ಅಕ್ಟೋಬರ್ ತಿಂಗಳ 2ನೇ ಗುರುವಾರ, ಅಂದರೆ ವಿಶ್ವ ದೃಷ್ಟಿ ದಿನ, ವರ್ಲ್ಡ್ ಸೈಟ್ ಡೇ. ನಮ್ಮ ಇಡೀ ಜೀವನವನ್ನು ವರ್ಣಮಯವಾಗಿಸುವಂತಹ ನಮ್ಮ ಕಣ್ಣುಗಳ ಆರೋಗ್ಯದ ಬಗ್ಗೆ ನಾವೆಷ್ಟು ಕಾಳಜಿ ವಹಿಸಿದ್ದೀವಿ? ಈ ವರ್ಷದ ಥೀಮ್ ಲವ್ ಯೋರ್ ಐಸ್. ಸಣ್ಣ ದೃಷ್ಟಿ ದೋಷ ಇದ್ದರೂ ನಿರ್ಲಕ್ಷಿಸಬೇಡಿ, ತಕ್ಷಣ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಳಿ, ನಿಮ್ಮ ಕಣ್ಗಳನ್ನು ಪ್ರೀತಿಸಿ, ಜಗತ್ತಿನ ಸೌಂದರ್ಯವನ್ನು ಸವಿಯಿರಿ. ಇದಾಗಿತ್ತು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸುಮಾರಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಖಂಡಿತ ನಿಮ್ಮ ಸಂದೇಶಗಳನ್ನೆಲ್ಲ ಓದ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಕಣ್ಣಿನ ಗೀತೆನೆ, ಆದರೆ ಮನಸ್ಸಿಗೆ ತುಂಬ ಇಷ್ಟ ಆಗುವಂಥ ಈ ಗೀತೆನ ಕೇಳೋಣವಾ?

ಕಣ್ಣಿನ ಬಗ್ಗೆ ಮಾತಾಡಿದಾಗ ರೆಪ್ಪೆ ಬಗ್ಗೆ ಮಾತಾಡದಿದ್ರೆ ಹೇಗೆ ಹೇಳಿ? ಈಗಂತೂ ಕಾಲ ತಂತ್ರಜ್ಞಾನ ತುಂಬ ಮುಂದುವರೆದ್ಬಿಟ್ಟಿದೆ. ಕಣ್ಣಿನ ರೆಪ್ಪೆಗಳಿಗೆ ಕೃತಕವಾಗಿರುವಂತಹ ರೆಪ್ಪೆಗಳನ್ನ ಅಂಟಿಸ್ಕೊಂಡಾಗ ಕಣ್ಣಿಗೆ ತೊಂದರೆ ಆಗಬಹುದು. ಹಾಗಾಗಿ ಎಕ್ಸ್ಪರ್ಟ್ ಅಡ್ವೈಸ್ ಇಲ್ಲದೆ ದಯವಿಟ್ಟು ಯಾವುದೇ ರೀತಿ ಸಾಹಸಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಒಂದು ಅರೆ ಕ್ಷಣ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತೀವಿ, ತುಂಬ ಎಕ್ಸ್ಪ್ರೆಸಿವ್ ಆಗಿ ಕಾಣ್ತೀವಿ ಅಂತ ಮಾಡ್ಕೊಡುವಂಥದ್ದು ದೊಡ್ಡ ಎಡವಟ್ಟುಗಳಿಗೆ ಕಾರಣ ಆಗಬಹುದು. ಕೆಲವ್ರಿಗೆ ಈ ಒಂದು ಮೇಕಪ್ಗೆ ತಕ್ಕಂಗೆ ಲೆನ್ಸ್ಗಳನ್ನ ಬದಲಾಯಿಸ್ಕೊಳ್ಳುವಂಥ ಅಭ್ಯಾಸ ಕೂಡ ಇರುತ್ತೆ. ಅಭ್ಯಾಸ ಇದ್ರೆ ಫೈನ್, ಬಟ್ ಅಗೇನ್ ಅದು ಎಕ್ಸ್ಪರ್ಟ್ನ ಅಡ್ವೈಸ್ ತೆಗೆದುಕೊಂಡು ಮಾಡೋದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಇಲ್ಲಾಂದರೆ ಒಂದು ಚಿಕ್ಕ ತಪ್ಪು ತುಂಬ ದೊಡ್ಡ ತೊಂದರೆಗೆ ಎಡೆಮಯಾಳಿ ಕೊಡಬಹುದು. ಇದನ್ನು ಹೇಳ್ತಾ ಇರ್ತೀನಿ, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂತು ಅಂತ, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಮಾತು ಮತ್ತು ನಿರೂಪಣೆ ನಮಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆಯಿಂದ ಸರಳ ಅವರು ಸಂದೇಶ ಕಳಿಸಿ, ಇವತ್ತಿನ ಟಾಪಿಕ್ ಸೂಪರ್ ಆಗಿತ್ತು. ನಮ್ಮ ನಿಮ್ಮ ನಡುವೆ ಕಣ್ಣ ಭೇಟಿ ಇಲ್ಲದೆ ಇದ್ರು ನಮ್ಮ ನಿಮ್ಮ ನಡುವೆ ಒಂದೊಳ್ಳೆ ಪ್ರೀತಿ ಇದೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರಳ ಅವರೇ, ನಂಗೆ ಬಹಳ ಖುಷಿ ಆಯಿತು ನಿಮ್ಮ ಸಂದೇಶವನ್ನು ಓದಿ. ಜೊತೆಗೆ ಸರ್ವೇಂದ್ರಿಯನ ನಯನಂ ಪ್ರಧಾನಂ, ಇದು ಸಂಸ್ಕೃತದ ನಾನುಡಿ. ಕಣ್ಣುಗಳಿಂದ ನವರಸಗಳನ್ನು ವ್ಯಕ್ತಪಡಿಸಬಹುದು, ಅದರಲ್ಲೂ ಪ್ರೇಮಿಗಳು ಜನ ಜಂಗುಳಿಯ ಮಧ್ಯೆ ಕಣ್ಣಿನಲ್ಲೇ ಮಾತನಾಡಿಕೊಳ್ಳೋದು ಸಾಮಾನ್ಯ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕವಿಗಳು ಪ್ರೀತಿ ಪ್ರೇಮಗಳನ್ನು ವ್ಯಕ್ತಪಡಿಸೋದು ಕಣ್ಣಿನಿಂದ ಬಹಳ ಮಾರ್ಮಿಕವಾಗಿ ಉಲ್ಲೇಖಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಮೋಹನ್ ನಲ್ಲಿನ ಅರಿಶಿನ ಕುಂಟೆಯಿಂದ. ನೋಟ ಒಂದೇ ಸಾಲದೆ ನಿನ್ನ ಹೃದಯವನ್ನು ಅರಿಯಲು ಕಣ್ಣಿನ ನೋಟಗಳು ಹಾಡನ್ನು ನಮಗಾಗಿ ಪ್ರಸಾರ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ವೆರಿ ಸಾರಿ, ಸಮಯ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಖಂಡಿತ ಪ್ಲೇ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ನವ್ಯ ಕಿರಣ್ ಕುಮಾರ್ ತುಬರಹಳ್ಳಿಯಿಂದ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಜೊತೆಗೆ ನಮಗೆ ಮೆಸೇಜ್ ಮಾಡಿದ್ದಾರೆ, ಮನಸ್ಸಿನ ಕನ್ನಡಿ ನಮ್ಮೆಲ್ಲರ ಕಣ್ಣು ಅಂತ ಅನು ಅವರು ಮೆಸೇಜ್ ಮಾಡಿದ್ದಾರೆ ನಮಗೆ. ಧನ್ಯವಾದಗಳು ಅನು ಅವರೇ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ದಾರೆ. ವಿನುತಾ ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಕವಿಯ ಕಲ್ಪನೆಗೆ ಕನ್ನಡಿ ಈ ಕಣ್ಣು,

ಮಾತಿಲ್ಲದೆ ಮೌನದಲ್ಲಿ ಕತೆ ಹೇಳುವ ಹೆಣ್ಣು, ಹೃದಯದ ಭಾವನೆಗಳ ಬಚ್ಚಿಟ್ಟ ಸಾಗರ, ಪ್ರೀತಿಯ ಸೆಳೆಯುವ ಒಂದು ಮಾಯಾ ಮಂದಿರ, ಮಾತು ಸೋಲುವಾಗ ಕಣ್ಣುಗಳು ಮಾತನಾಡುತ್ತವೆ, ಕಣ್ಣೀರ ಹನಿಯಲ್ಲೂ ಕಾವ್ಯವನ್ನ ಬರೆಯುತ್ತೇನೆ, ಆ ನೋಟದಲ್ಲಿ ಅಡಗಿದೆ ನೂರಾರು ಕನಸು ಅಂತ ಬಹಳ ಸೊಗಸಾಗಿ ಸಂದೇಶ ಕಳಿಸಿದ್ರ. ಥ್ಯಾಂಕ್ ಯು. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಮೆಸೇಜ್ ಮಾಡಿದ್ದೀರಾ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ರ. ಅನಂತಮೂರ್ತಿಯವರೇ, ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಷಣ್ಮುಗ ಹಳೆ ಪಾತಿ ಗ್ರಾಮದಿಂದ ಸಂದೇಶ ಕಳಿಸಿದ್ರೆ, ಪ್ರತಿಮಾ ಸಾನ್ವಿ ಹೊಸನಗರದಿಂದ ಕಣ್ಣಿನ ಕುರಿತು ಬಹಳ ಸೊಗಸಾದ ಸಾಲುಗಳನ್ನ ಬರೆದಿದ್ದೀರಾ. ನಿನ್ನ ಕಣ್ಣಿನ ಆಳಕ್ಕೆ ಬಿದ್ದು ಹೊರಗೆ ಬರಲಾರದೆ ಪ್ರೀತಿಯ ಬಲೆಯಲ್ಲಿ ಮಿಂದು ಏಳುವ ಆ ನಿನ್ನ ಕಣ್ಣುಗಳೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕವಿಗಳೇ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರಿ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಈಗ ಇದಾಗಿತ್ತು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ. ಮತ್ತೆ ಸಿಗುವ ಮತ್ತೊಂದು ಹೊಸ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ, ಕೇಳಿಸ್ತಾರೆ 101.3 ಕನ್ನಡ ಕಾಮನ ಬಿಲ್ಲನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 11:07. ಇದು ಗುರುವಾರದ ಗುಡ್ ಟೈಮ್. ಯಾರೆಲ್ಲ ಈ ಕ್ಷಣ ರೇನ್ಬೋ ಕೇಳ್ತಾ ಇದ್ದೀರಾ? ನಿಮ್ಮಿಷ್ಟದ ಬಾಲಿವುಡ್ ರೆಟ್ರೋ ಗೀತೆಗಳನ್ನ ಕೇಳುವಂತಹ ಹೊತ್ತು. ನೀವು ಇಷ್ಟಪಡುವಂತಹ ಹಾಡುಗಳನ್ನ ನಮಗೆ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಮೊಬೈಲ್ ಕೈಗೆತ್ಕೊಳ್ಳಿ. ನಿಮ್ಗೆ ಯಾವ ಚಿತ್ರದ ಯಾವ ಗೀತೆ ಇಷ್ಟ ಟೈಪ್ ಮಾಡಿ 9480100103 ವಾಟ್ಸಪ್ ಮಾಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಆಪ್ ಕಿ ಪಸಂದ್.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇದು ಆಕಾಶವಾಣಿ

0: ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ರೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಠ ಅವರು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಣಮಡಿ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ದಿಲೀಪ್ ಕಲ್ಯಾಣಕಾರ್ ವಿಜಯನಗರದಿಂದ, ಹಾಗೂ ಮುಸಾಫ್ ಯಾರಿವರು ನಿಮ್ಮ ಹೆಸರೇ ಹಾಕಿಲ್ವಾ ಇದರಲ್ಲಿ? ಹೆಸರು ಹೇಳಿ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶನ ಕಳಿಸಿದೆ. ಹೆಬ್ಬಾಳದ ರಮೇಶ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ, ಮಂಡ್ಯ, ಶಿವಶಂಕರ್, ವೇದಾವತಿ, ಆನೇಕಲ್ನಿಂದ ಸಂದೇಶವನ್ನು ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಯಕ್ಷಣ ಕನ್ನಡ ಅದ ಸೂಪರ್ ಹಿಟ್ ಅಲ್ಲ, ಹಿಂದಿಯ ಬಾಲಿವುಡ್ ರೆಟ್ರೋ ಗೀತೆಗಳನ್ನು ಕೇಳಬೇಕಾದ್ರೆ, ಯಾಕೆಂದ್ರೆ ನಾನು ಯಾಕೆ ಕನ್ನಡ ಅಂದ್ಬಿಟ್ಟೆ ಅಂದರೆ, ಕೆಲವರು ಕನ್ನಡ ಹಾಡು ಕೇಳ್ತಾ ಇದ್ದಾರೆ, ಅದಕ್ಕೆ ಹೇಳಿದ್ದು. 11 to 12 ಆಪ್ಕಿ ಪಸಂದ್, ನಿಮ್ಮಿಷ್ಟದ ಹಿಂದಿ ಚಲನಚಿತ್ರ ಗೀತೆಗಳು, ಅದು ರೆಟ್ರೋ ಸಾಂಗ್ಗಳನ್ನು ಕೇಳಬಹುದು. ನಾವು ನಿಮಗಾಗಿ, ನಿಮ್ಮಿಷ್ಟದವರಿಗಾಗಿ ಪ್ರಸಾರ ಮಾಡ್ತೀವಿ. ಮೊಬೈಲ್ ಕೈಗೆತ್ಕೊಳ್ಳಿ, 9480901013 ವಾಟ್ಸಪ್ ಮಾಡಿ, ಯಾವ ಚಿತ್ರದ ಯಾವ ಗೀತೆ ಬೇಕು ಅಂತ ಅದನ್ನು ನೀವು ನಮ್ಮ FM ರೇನ್ಬೋದಲ್ಲಿ ಕೇಳಬಹುದು. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ನಿಮ್ಮಿಷ್ಟದ ಹಾಡುಗಳ ಪ್ರಸಾರ. ಆಪ್ ಕಿ ಪಸಂದ್
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚುಪ್ಕೆ ಸೇ ದಿಲ್ ದೇ ದೇ
2: ನೈತೆ
1: ನೈತೆ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ಅನೇಕರು ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಆಕ್ಟರ್ ರಾಜ್ಕುಮಾರ್ ಅವರ 100ನೇ ಜನ್ಮದಿನ, ಹಾಗಾಗಿ ಅವರ ಸ್ಮರಣೆಗೆ ನಮಗೆ ಹಾಡುಗಳು ಬೇಕು ಅಂತ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ರಾಜಶ್ರೀ ಅವರ ನಟಿ ಅವರ ಜನ್ಮದಿನವೂ ಕೂಡ, ಅವರ ಸ್ಮರಣೆಗೂ ಕೂಡ ಅನೇಕರು ಹಾಡುಗಳನ್ನ ಕೇಳಿದ್ದಾರೆ. ಶಿವಶಂಕರ್ ವೇದಾವತಿ ಅನೇಕಲ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದರೆ, ಮಂಜುನಾಥ್ ಲಗೆರೆಯಿಂದ, ಸಚ್ಚಿದಾನಂದ ಸಂಜಯ್ ನಗರ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಬಿ ಕೆ ಶಿವಕುಮಾರ್ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ ನಮಗೂ ಒಂದು ಹಾಡ್ಬೇಕು ಅಂತ ಸುರೇಶ್ ಭಟ್ ಗೌರಿಬಿದನೂರಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ನೀವೇ ಕೇಳಿರುವಂತಹ

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸಂದೇಶ ಬಂದಿದೆ ಕಲ್ಲೂರು ಮಹಾದೇವ ಪ್ರಕಾಶ್ ಗುಬ್ಬಿ ತಾಲೂಕಿನಿಂದ, ಹಾಗೂ ಶ್ರೀನಿವಾಸ್ ಮಹಾಲಕ್ಷ್ಮೀಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎಂ ಡಿ ಸರಸ್ವತಿ BTM ಲೇಔಟ್ ಇಂದ ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು ಸೋ ಮಚ್. ನೀವೇ ಮೆಚ್ಚಿರುವಂತಹ ಕೇಳಿರುವಂತಹ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್ 11:30 ಸಮಯದಲ್ಲಿ ಮುಂದುವರಿತಾ ಇದೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಂದು ರಾಜ್ಕುಮಾರ್ ಹಾಗೂ ನಟಿ ರಾಜಶ್ರೀ ಅವರ ಜನ್ಮದಿನ, ಅವರ ಸ್ಮರಣೆಗಾಗಿ ಹಾಡುಗಳನ್ನು ಪ್ಲೇ ಮಾಡಿ ಅಂತ ಅನೇಕರು ರಿಕ್ವೆಸ್ಟ್ ಮಾಡಿದರೆ, ಕೆಲವರು ನಮ್ಮ ಭಾರತ ಚಿತ್ರರಂಗ ಕಂಡಂತಹ ಅದ್ಭುತ ನಟ ನಾನಾ ಪಾಟೇಕರ್ ಅವರು, ಅವರ ನಿಧನ ಆಗಿದೆ, ಅವರ ಸ್ಮರಣೆಗಾಗಿಯೂ ಗೀತೆ ಪ್ರಸಾರ ಮಾಡಿ ಅಂತ ಅನೇಕರು ಕೇಳಿದ್ರಿ. ಹಾಗಾಗಿ ನಿಮಗಾಗಿ ಗೀತೆ ಪ್ರಸಾರ ಆಯಿತು ಕಾಜಲ್ ಚಿತ್ರದಿಂದ. ಮುಂದೆ ಮೂಡಿ ಬರ್ತಾ ಇದೆ ಅನೇಕ ಗೀತೆಗಳು, ನಿಮಗಾಗಿ ನೀವು ಮೆಚ್ಚಿರುವಂತಹ ಹಾಡುಗಳು. ಇದರ ಜೊತೆಗೆ ನಾನಾ ಪಾಟೇಕರ್ ಅವರ ಸ್ಮರಣೆಗಾಗಿ ವಿಶೇಷ ಕಾರ್ಯಕ್ರಮ ಸಂಜೆಯಲ್ಲಿ ಪ್ರಸಾರ ಆಗುತ್ತೆ. ನೆಕ್ಸ್ಟ್ ನಮ್ಮ ಟ್ರಾನ್ಸ್ಮಿಷನ್ ಇರುತ್ತೆ, ಮೂರನೇ ಅರ್ಜಿ ಬರ್ತಾರೆ, ಆಗ ಒಂದು ಗಂಟೆಯ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವು ಅಲ್ಲಿ ಅವರ ಸಂಪೂರ್ಣ ಗೀತೆಗಳಂದರೆ ಅವರ ಅಭಿನಯದ ಗೀತೆಗಳನ್ನು ಕೇಳಬಹುದು. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಿದೆ 11:53. ವಿಜಯಪುರದಿಂದ ಇಸ್ಮೈಲ್ ಅವರು ಸಂದೇಶ ಕಳಿಸಿದರೆ. ಸುಧಾ ಬೂದಿಹಾಳ್ ಅವರು, ಮೇಡಮ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಮೇಡಮ್ ಅಂತ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಸದಾಕಾಲ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗೇ ಇರಬೇಕು. ಸದಾಶಿವ ಹುಲ್ಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ಜೊತೆಗೆ ಅಂಕುಶ್ ಸುಷ್ಮಾ ಶ್ರೇಷ್ಠ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮೀರಾ ಎಸ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಆಪ್ ಕೀ ಪರ್ಸನ್ನಲ್ಲಿ ಮುಂದೆ ಗೀತೆ ಮೂಡಿ ಬರ್ತಾ ಇದೆ. ಕ್ಯಾ ಯಹಿ ಪ್ಯಾರ್ ಹೇ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಆಪ್ ಕೀ ಪರ್ಸನ್.

0: ವಿದ್ವಾಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಎಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತಹ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತಹ ಕಾರ್ ಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ ಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ ಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ. ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದೀವಿ. ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನು ಕಟ್ಟುತ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನಿಂದ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ರೈಲ್ವೆ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತಹ ಕೆಲಸ ಆಯಿತು.
0: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ದತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯ ಲಕ್ಷ್ಮಿ. ಸಮಯ ಆಗಿದೆ 12:07. ಇದು ಗುರುವಾರದ ಗುಡ್ ಟೈಮ್. ನಾವಿಲ್ಲ ಗರಿಯಲ್ಲಿ ಒಂದು ಗರಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಕಡೆಯಿಂದ ನಮ್ಮ ಸ್ಟುಡಿಯೋಗೆ ಬಂದಿದೆ. ಅಂದರೆ ನಮ್ಮ ನಡಿಗೆ ಸರ್ಕಾರಿ ಶಾಲೆ ಕಡೆಗೆ ಎಂಬ ವಿಶೇಷವಾದ ಅಭಿಯಾನವನ್ನು ತಮ್ಮ ಹುಟ್ಟೂರಿನಿಂದ ಆರಂಭಿಸಿ ಇದೀಗ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಿಗೆ ವಿಸ್ತರಿಸುವಂತಹ ಸಮಾಜ ಸೇವಕರು ತಮ್ಮ ಸಂಸ್ಥೆ ಮೂಲಕ ಅನೇಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವ, ಅಲ್ಲಿರ್ತಕ್ಕಂತಹ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಯುತ ಮಂಜುನಾಥ್ ಕಾಳಿಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನವಿಲುಗರಿಯ ಕಾರ್ಯಕ್ರಮದ ಅತಿಥಿಗಳಾಗಿ ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಹೇಗಿದ್ದೀರಿ ಸರ್?
2: ತುಂಬ ಚೆನ್ನಾಗಿದ್ದೀನಿ.
1: ಸರ್ಕಾರಿ ಶಾಲೆಗಳು ಹೇಗಿದೆ?
2: ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದೆ.
1: ಚೆನ್ನಾಗಿದೆ. ನಿಮ್ಮಂಥವ್ರು ಇರುವಾಗ ಚೆನ್ನಾಗಿರಬೇಕು ಅಂತ ನಾವು ಕೂಡ ಆಶಿಸ್ತೇವೆ. ಶ್ರೀಯುತ ಮಂಜುನಾಥ್ ಕಾಳಿಂಗಪ್ಪ ಅವರು, ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆಗೆ ಎಂಬ ಅಭಿಯಾನದ ಮೂಲಕ ಅನೇಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಸರ್, ಈ ಕಾನ್ಸೆಪ್ಟ್ ಹುಟ್ಟಿದ್ದು ಯಾವಾಗ, ಏಕೆ, ಹೇಗೆ?
2: ಮೇಡಮ್, ಮೂಲತಃ ನಾನು ಹಾಸನ ಡಿಸ್ಟಿಕ್ ಆಲೂರು ತಾಲೂಕು ಹಂಜಳಿಗೆ ಅಂತ ನಮ್ಮ ಗ್ರಾಮ. ನಾನು ಐ ಟಿ ಇಂಡಸ್ಟ್ರಿಲಿ ಒಂದು 30 ವರ್ಷ ಕೆಲಸ ಮಾಡಿದೆ. ನಾನು 88-89 ತುಮಕೂರಿನಲ್ಲಿ ನನ್ನ ಮೊದಲನೇ ಕೆಲಸವನ್ನು ಶುರು ಮಾಡಿದಾಗ,
1: ಜಾಬ್
2: ಶುರು ಮಾಡಿದಾಗ ಐ ಟಿ ಕಂಪ್ನಿ ಒಂದು, ಆವಾಗಲೇ ನಾನು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ. ನನ್ನ 50ನೇ ವರ್ಷಕ್ಕೆ ನಾನು ಯಾವುದೇ ಕಾರ್ಪೊರೇಟ್ ಜಾಬಲ್ಲಿ ಇದ್ರೂ ಕೂಡ ಅಷ್ಟೇ, ನನ್ನ ಪರ್ಸ್ ಬ್ಯಾಲೆನ್ಸ್ ಎಷ್ಟೇ ಇದ್ರೂ ಕೂಡ ಅಷ್ಟೇ, ಸಮಾಜದಿಂದ ಕಾರ್ಪೊರೇಟ್ ಜಾಬಿಂದ ಒಂದು ಹೊರಗೆ ಬಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡಿದ್ದೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಇಲ್ಲ, ಅದು ನನಗೆ ಬಂದಿತ್ತು ಆಕ್ಚುಲಿ. ಇನ್ಫ್ಯಾಕ್ಟ್
1: ಹೌದು,
2: ತುಡಿತಾ ಇತ್ತು. ಆಮೇಲೆ ನಾವು ಥ್ರೂ ಔಟ್ ಲೈಫ್ ನಮಗೆ ದುಡಿಯೋದಕ್ಕಿಂತ ಸಮಾಜಕ್ಕೆ ಏನಾದರೂ ಒಂದು ವಾಪಸ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ನಾನು 2014 ಕರೆಕ್ಟಾಗಿ ಅಕ್ಟೋಬರ್ ತಿಂಗಳು, ಆ್ಯಕ್ಚುಲಿ December 1st ನಂದು 50 ವರ್ಷ ಆಗುತ್ತೆ, 2014. ಸೊ ನಾನು ಅಕ್ಟೋಬರ್ ಕಂಪನಿಯಲ್ಲೇ ನನ್ನ ಕಾರ್ಪೊರೇಟ್ ಜಾಬಿಂದ ಈಚೆಗೆ ಬಂದು, ಆವಾಗ ನಾನೊಂದು ಅಬ್ಸರ್ವ್ ಮಾಡ್ತಿದ್ದೆ 2012 ನಾ ಊರ ಕಡೆ ಎಲ್ಲ ಹೋದಾಗ ನಮ್ಮೂರಿನಲ್ಲಿ ಹೇಳೋರು, ಪಕ್ಕದಲ್ಲಿರೋ ಬರ್ತೂರು ಅಥವಾ ಕುರುಬೇರಿನಲ್ಲಿ ಈ ಥರ ಶಾಲೆಗಳು ಕ್ಲೋಸ್ ಆಗ್ತಿದೆ ಹಾಜರಾತಿಯ ಕೊರತೆಯಿಂದ ಅಂತ ಹೇಳ್ಬಿಟ್ಟು ಅಂತ. ಸೊ ಆವಾಗ ನಾನು ಅಂದ್ಕೊಂಡು ಯಾಕೆ ಶಿಕ್ಷಣಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬಾರ್ದು.
1: ಸೊ ಅವಾಗ ಶಾಲೆ ಐಡಿಯಾ ಬಂದಿದ್ದು ನಿಮಗೆ?
2: ಶಾಲೆ ಐಡಿಯಾ
1: ಬಂದು ಸೇವೆ ಮಾಡಬೇಕು.
2: ಹೌದು,
1: ಅಲ್ಲಿವರೆಗೂ ಇರಲಿಲ್ಲ.
2: ಅಲ್ಲಿವರೆಗೂ ಏನಿರಲಿಲ್ಲ ಆ್ಯಕ್ಚುಲಿ. ಸೊ ಆವಾಗ ನಾನು ಒಂದು ಅನಾಲಿಸಿಸ್ ಮಾಡಿದಾಗ ನನಗೆ ಅನಿಸ್ತು, ಈಗಾಗಲೇ ಸರ್ಕಾರ ನಿಮಗೆ ಗೊತ್ತಿರೋಂಗೆ 95% ಸರ್ಕಾರನೇ ಎಲ್ಲ ಓದನ್ನು ಕೊಡುತ್ತೆ. ಸೊ ಅದರಲ್ಲಿ ಸರ್ಕಾರ ಏನು ಕೊಡೋದಿಲ್ವೋ ಅದನ್ನು ನಾನು ಕೊಡ್ತಾ ಹೋದರೆ 100 ಫ್ರೀ ಎಜುಕೇಷನ್ ಆಗುತ್ತೆ, ಜೊತೆಗೆ ಹಾಜರಾತಿ ಆಟೋಮೆಟಿಕಾಗಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು. ಈಗ ಉದಾಹರಣೆಗೆ ಸರ್ಕಾರಿ ನೋಟ್ಬುಕ್ಸ್ಗಳನ್ನ ಕೊಡಲ್ಲ, ಸ್ಟೇಷನರಿ ಐಟಮ್ಗಳಲ್ಲಿ ಕೊಡಲ್ಲ, ಸ್ಕೂಲ್ ಬ್ಯಾಗ್ಸನ್ನು ಕೊಡೋದಿಲ್ಲ. ಸೊ ಇದನ್ನು ನಾನು ಕೊಡೋದಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ. ಸೊ ಜೊತೆಗೆ ನಾನೇನು ಅಂದ್ಕೊಂಡೆ ಅಂದರೆ, ಈಗ ಸರ್ಕಾರ ಹೈಸ್ಕೂಲ್ ಲೆವೆಲ್ನಲ್ಲಿ ಡಿಜಿಟಲ್ ಎಜುಕೇಷನ್ ಮಾಡ್ತಾ ಬಂದಿದೆ. ಈಗ ನಮ್ಮ ಗ್ರಾಮೀಣ

0: ಭಾಗದ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದಿ ಮತ್ತು ಖಾಸಗಿ ಶಾಲೆಗಳ ಮಕ್ಕಳಿಗಿಂತನೂ ಒಂದು ಕಾಂಪಿಟೇಷನ್ನು ಅಥವಾ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡಿಬೇಕು ಅಂದರೆ ಅವರಿಗೆ ಡಿಜಿಟಲ್ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಪ್ರೈಮರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡಬೇಕು ಅಂಥೇಳಿ 2014 ನಮ್ಮೂರಿನಿಂದನೇ ಒಂದು ಸ್ಮಾರ್ಟ್ ಕ್ಲಾಸನ್ನು ಶುರು ಮಾಡಿದೆ. ಸೊ ಈಗಾಗಲೇ ನಾನು 20 ಸ್ಮಾರ್ಟ್ ಕ್ಲಾಸನ್ನು ಮಾಡಿದ್ದೀನಿ ಆ್ಯಕ್ಚುಲಿ
1: ಇದುವರೆಗೂ
0: ಆ್ಯಕ್ಚುಲಿ. ಅದು ಒಂದು ಕಾರಣ. ಎರಡನೇದು ಕಾರಣ ಏನಂದರೆ ನಮ್ಮ ತಂದೆಯವರು ನನಗೆ ಇದಕ್ಕೆ ಮೋಟಿವೇಶನ್ ಆ್ಯಕ್ಚುಲಿ. ಯಾಕೆಂದರೆ ನಾವು ಚಿಕ್ಕದ್ರಲ್ಲಿದ್ದಾಗ ಈ ಪಟಾಕಿಗಳನ್ನು ನಮ್ಗೆ ಆವಾಗ ಒಂದು ಪ್ಯಾಕೆಟಲ್ಲಿ ತಂದು 1-2 ಅಂತ ಕೌಂಟ್ ಮಾಡ್ಕೊಡೋರು,
1: ಕೌಂಟ್ ಮಾಡ್ಕೊಡ್ತಿದ್ರು. ಮುಂದೆ ಏನ್ ಮಾಡ್ತಿದ್ರಿ ಅನ್ನೋ ಕುತೂಹಲನ ನಮ್ ಕೇಳುಗರಿಗೂ ಕೂಡ ಉಳಿಸ್ಕೊಳ್ಳಿ, ನಾವು ಉಳಿಸ್ಕೊಂಡಿರ್ತೀವಿ. ಒಂದು ಹಾಡಿನ ನಂತರ ಇವರ ಹುಟ್ಟೂರಿನ ಬಗ್ಗೆ ಮತ್ತು ಅವ್ರ ತಂದೆ ನನಗೆ ಪ್ರೇರಣೆ ಅಂತ ಹೇಳ್ತಿದ್ರು, ಆ ಕಥೆಯನ್ನು ಕೂಡ ಕೇಳೋಣ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು ನವಿಲುಗರಿ. ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಕಾಳಿಂಗಪ್ಪ ಅವರು.

0: ಸ್ಕೂಲ್ಗಳಲ್ಲಿ ಅವರಿಗೆ ಏನು ಬೇಕು, ನೋಟ್ಬುಕ್ಗಳನ್ನು, ಬ್ಯಾಗ್ಗಳನ್ನು, ಸೈಕಲ್ಗಳನ್ನು, ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್, ಹೀಗೆ ಮತ್ತು ಕಂಪ್ಯೂಟರ್ ಎಜುಕೇಷನ್ ಎಲ್ಲವನ್ನು ಕೂಡ ನಮ್ಮ ಹಳ್ಳಿಯಲ್ಲಿರ್ತಕ್ಕಂತಹ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ತಿಳಿಸ್ಕೊಡ್ತಿದ್ದಾರೆ. ಕತೆ ಹೇಳ್ತಿದ್ರು ಸರ್, ತಮ್ಮ ತಂದೆಯ ಪ್ರೇರಣೆ ಪಟಾಕಿ ಅಂತೆಲ್ಲ ಹೇಳಿದರು, ಹೇಳಿ ಸರ್ ಅದ್ರ ಬಗ್ಗೆ. ಈಗ
1: ಸೊ ಈ ಪ್ಯಾಕೆಟ್ಸ್ ಅಲ್ಲಿ ನಮ್ಗೆ ಹಂಚಿಕೊಡೋರು, ನಾವು ನಾಲ್ಕು ಮೂರು ಜನ ಬ್ರದರ್ಸು ಒಬ್ಬರು ಸಿಸ್ಟ್ರು. ಸೊ ಹಾಗಾಗಿ ನನಗೆ ಪಟಾಕಿ ಬಗ್ಗೆ ತುಂಬ ಆಸೆ ಆಯ್ತು ಆ್ಯಕ್ಚುಲಿ. ಸೊ ನಾನು ಕಾರ್ಪೊರೇಟ್ ಜಾಬ್ ಜಾಯಿನ್ ಆದಮೇಲೆ ನನಗೂ ಒಂದು ಒಳ್ಳೆಯ ಸ್ಯಾಲ್ರಿ ಬರೋದಕ್ಕಾರೆ ಪ್ರತಿ ವರ್ಷ ನಮ್ಮ ಮಗಳು ಕರ್ಕೊಂಡೋಗಿ ಸಿಕ್ಕಾಬಿಟ್ಟೆ ಪಟಾಕಿ ಹೊಡಿತಿದ್ದೆ, ಒಂದು ಕಾರ್ ತುಂಬ ಪಟಾಕಿ ತುಂಬಿಕೊಂಡು ಹೊಡಿತಾ ಇದ್ದೆ. ಆಮೇಲೆ ಒಂದು ಸರಿ ನಮ್ಮ ತಂದೆ ಹೇಗಂದ್ರು, ಯಾಕೆ ಸುಮ್ಮನೆ ಸುಟ್ಟು ಹಾಳು ಮಾಡ್ತೀಯ ನೀನು, ಅದೇ ದುಡ್ಡನ್ನು ನಮ್ಮೂರಿನ ದೇವಸ್ಥಾನಕ್ಕೂ ಅಥವಾ ಬೇರೆ ಏನಕ್ಕಾದರೂ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಒಂದು ಸರಿ ಹೇಳಿದ್ರು. ಸೊ ಹಾಗೆ ಅವಾಗ ಏನು ಮಾಡಿದೆ ನಾನು, ಫಸ್ಟ್ ನಮ್ಮೂರಿನ ದೇವಸ್ಥಾನಕ್ಕೆ ಒಂದು ಗಂಟೆಯನ್ನು ಹಾಕ್ಸೋದು, ಆಮೇಲೆ ಅದಕ್ಕೆ ಬೇರೆ ಇನ್ನೇನಾದ್ರು ಮಾಡೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಆಮೇಲೆ ಅದರ ಮಧ್ಯೆ ನನಗೆ ಈ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿರೋದು ಗೊತ್ತಾಯಿತು. ಸೊ ಹಾಗಾಗಿ ದುಡ್ಡನ್ನು ಈ ರೀತಿ ವೇಸ್ಟ್ ಮಾಡೋದಕ್ಕಿಂತನೂ ಮೂಲ ಶಿಕ್ಷಣ, ಎಸ್ಪೆಷಲಿ ಪ್ರೈಮರಿ ಶಾಲೆಗಳಿಗೆ, ಪ್ರೈಮರಿ ಶಾಲೆಗಳು ಒಂದು ಬಲವರ್ಧನೆ ಆದರೆ, ಪ್ರೈಮರಿ ಶಾಲೆಯಲ್ಲಿ ಹಾಜರಾತಿ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಹೈಸ್ಕೂಲ್ಗೆ ಮಕ್ಕಳು ಬರ್ತಾರೆ, ಹೈಸ್ಕೂಲ್ ಆದರೆ ಕಾಲೇಜ್ಗಳು ಉಳಿಯುತ್ತೆ. ಹಾಗಾಗಿ ನಮ್ಮ ನಡೆಯ ಸರ್ಕಾರಿ ಶಾಲೆಯ ಕಡೆಗೆಂದು ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡು ನಾನು ಪ್ರತಿ ಶಾಲೆಗೂ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರನೇ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರೋದು.
0: ಪ್ರಾಥಮಿಕ ಶಾಲೆಗಳ 1-7
1: ವರೆಗೇನೆ, ಒಂದು KPS ರಾಯರಕೊಪ್ಪಲು ನಾನು ಓದಿದಂಥ ಹೈಸ್ಕೂಲು, ಹಾಗಾಗಿ ಅಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಹೈಸ್ಕೂಲ್ ಮಕ್ಕಳಿಗೂ ಸೇರಿ ನಾನು ನೋಟ್ ಪುಸ್ತಕಗಳನ್ನ ಕೊಡ್ತೀನಿ.
0: ಓಕೆ, ತಮ್ಮ ಈ ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆಗೆ ಅಭಿಯಾನದ ಅಡಿ ಯಾವೆಲ್ಲ ರೀತಿಯಾದಂತಹ ಶಾಲೆಗಳಿಗೆ, ತಾವೇನು ಹೇಳಿದ್ರು ಬೇಸಿಕ್ ನಮ್ಮದು ಕಾನ್ಸಂಟ್ರೇಷನ್ ಪ್ರೈಮರಿ ಅಂತ, ಯಾವೆಲ್ಲ ಕಾರ್ಯಕ್ರಮಗಳನ್ನು ಒಂದು ವಾರ್ಷಿಕ ವರ್ಷದಲ್ಲಿ ಮಾಡ್ತೀರಾ ಅಂತ?
1: ಈಗ ನಾವು ಮಾಡ್ಕೊಂಡಿರೋದು, ನಾನು 5 ವಿಂಗಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಶೈಕ್ಷಣಿಕ ಬಲವರ್ಧನೆ, ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಬ್ಯಾಗು ಮತ್ತು ಸ್ಟೇಷನರಿ ಐಟಮ್ಗಳು ಕೊಡೋದು. ಎರಡನೇದು ನಾನೇನು ಮಾಡಿದೆ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ನಾನು ಹೋದಾಗ ನೋಡ್ತಾ ಇದ್ದಿದ್ದು ಹೆಲ್ತ್ ರಿಲೇಟೆಡ್ ಇಶ್ಯೂಸನ್ನು ನೋಡಿದೆ ನಾನು. ಎಸ್ಪೆಷಲಿ ನಿಮಗೇನಾಗುತ್ತೆ ಅಂದರೆ, ಈಗಿನ ನಮ್ಮ ಟ್ರೆಡಿಷ್ನಲ್ ಬ್ಲ್ಯಾಕ್ ಬೋರ್ಡ್ಸ್ ಏನಿದೆ ಅದು ನಿಮಗೆ ಆ ಪೌಡರ್ನ ಉದುರಿಸುತ್ತೆ ಬರಿಬೇಕಾದ್ರೆ, ಅದು ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಾನೇನು ಮಾಡಿದೆ, ಅದನ್ನು ಯಾಕೆ ನಾವು ಗ್ರೀನ್ ಬೋರ್ಡನ್ನು ಹಾಕ್ಸ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಆಲೂರು ತಾಲೂಕಿನ 8 ಶಾಲೆಗಳಿಗೆ ಗ್ರೀನ್ ಬೋರ್ಡ್ ಹಾಕ್ಸ್ಕೊಟ್ಟೆ ನಾನು.
0: ಓಕೆ,
1: ಸೊ ಆರೋಗ್ಯದ ದೃಷ್ಟಿಯಿಂದ ಮೋಸ್ಟ್ಲಿ ಅದು ಕರ್ನಾಟಕದಲ್ಲೇ ಪ್ರಪ್ರಥಮ ಅನಿಸುತ್ತೆ, ಒಂದು ತಾಲೂಕಿನ 8 ಶಾಲೆಗಳಿಗೆ
0: ಗ್ರೀನ್ ಬೋರ್ಡ್,
1: ಎಲ್ಲ ಶಾಲೆಗೂ ಗ್ರೀನ್ ಬೋರ್ಡ್ ಅಂದರೆ ಎಲ್ಲ ಶಾಲೆಗಳಿಗೂ ಅಲ್ಲದೇ ನಾನೇನು ಕಾನ್ಸೆಪ್ಟ್ ಮಾಡಿಕೊಂಡೆ ಅಂದರೆ, ಅಲ್ಲಿ 4 ಜನ ಟೀಚರ್ಸ್ ಇದ್ದರೆ 4 ಗ್ರೀನ್ ಬೋರ್ಡು, 9 ಜನ ಟೀಚರ್ಸ್ ಇದ್ದರೆ 9 ಗ್ರೀನ್ ಬೋರ್ಡು. ಆ ರೀತಿ ಒಂದು ವರ್ಷ 2025 ಡಿಸೆಂಬರಲ್ಲಿ ಗ್ರೀನ್ ಬೋರ್ಡನ್ನು ಹಾಕ್ಸ್ಕೊಟ್ಟೆ. ಮತ್ತು ಹೆಲ್ತ್ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷನ ಹೊಸದಾಗಿ ಶುರು ಮಾಡ್ತಿರೋದು, ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸಲ್ಲು ಯೂಸೇಜ್ ಬಗ್ಗೆ ಅಷ್ಟೊಂದು
0: ಮಡಿವಂತಿಕೆ
1: ಇಲ್ಲ, ಅವೇರ್ನೆಸ್ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಇನ್ಸಿನರೇಟರ್ ಅಂತ ಹೇಳ್ಬಿಟ್ಟು ಒಂದು ಅದು ಬರ್ನಿಂಗ್ ಮೆಷಿನ್ ಬರುತ್ತೆ.
0: ಹೌದು,
1: ಸೊ ಅದನ್ನು ನಾನು ಈ ತಿಂಗಳು ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ, ಇನ್ನು ಬ್ಯಾಂಗ್ಳೂರ್ ಸಿಟಿನಲ್ಲೂ ಒಂದು ಸ್ಕೂಲನ್ನಾಗಲೇ ಐಡೆಂಟಿಫೈ ಮಾಡಿದ್ದೀನಿ. ಸೊ 5 ಸ್ಯಾನಿಟರಿ ಪ್ಯಾಡನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಅಂತ. ಸೊ ಈ 5 ಸ್ಯಾನಿಟರಿ ಪ್ಯಾಡ್ ಏನಾಗಿದೆ ಅಂದರೆ, ಕೆಲವು ಶಾಲೆಗಳಲ್ಲಿ ಸರ್ಕಾರನೇ ಕೊಟ್ಟಿದೆ, ಕೆಲವು NGO ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಈ ಸ್ಯಾನಿಟರಿ ಪ್ಯಾಡ್ ಏನಾಗುತ್ತೆ ಅದನ್ನು ಮಾನಿಟರ್ ಮಾಡಬೇಕು ಆ್ಯಕ್ಚುಲಿ. ನಾನು ಹೋಗಿ ನೋಡಿರೋ ಕಡೆ ಎಲ್ಲನೂ ಸ್ಯಾನಿಟರಿ ಪ್ಯಾಡ್ ಇದೆ, ಬಟ್ ಅದು ಕೆಟ್ಟೋಗಿ ನಿಂತಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ನನ್ನ ಕಾನ್ಸೆಪ್ಟ್ ಏನಂದರೆ, ಅದು ಇನ್ಸ್ಟಾಲ್ ಮಾಡಿದ ಮೇಲೆ 1-3 ಆದರೂ ವಿಸಿಟ್ ಮಾಡಬೇಕು, ಮತ್ತು ಒಬ್ಬರ ಟೀಚರ್ನ, ಲೇಡಿ ಟೀಚರ್ನ ಐಡೆಂಟಿಫೈ ಮಾಡಿ ಅದನ್ನು ಯೂಸೇಜನ್ನು ಮಾನಿಟರ್ ಮಾಡಬೇಕು. ಸೊ ಹಾಗಾಗಿ ಒಂದು ಮೆಷಿನನ್ನು ಕೊಂಡ್ಕೋಬೇಕಾದ್ರೆ ಒಂದು 3 ಅಥವಾ 5 AMC ಅದರಲ್ಲೇ ಬಿಲ್ಟ್ ಇನ್ ಮಾಡಿ ಅದನ್ನು ಮೇಂಟೆನೆನ್ಸ್ ಮಾಡಿ ಸಸ್ಟೆನೆನ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಅದನ್ನೊಂದು ಇಟ್ಕೊಂಡಿದ್ದೀನಿ. ಇದು ಎರಡನೇದು. ಮೂರನೇದು ನಮ್ಮ ಸ್ಮಾರ್ಟ್ ಕ್ಲಾಸ್ಗಳು.
0: ಏನಿದು ಸ್ಮಾರ್ಟ್ ಕ್ಲಾಸ್ ಅನ್ನೋ ಕುತೂಹಲ ಇದೆ, ಮುಂದಿನ ಭಾಗದಲ್ಲಿ ನಾವು ಇದ್ರ ಬಗ್ಗೆ
1: ತಿಳ್ಕೊಳ್ಳೋಣ.
0: ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಮಂಜುನಾಥ್ ಕಾಳಿಂಗಪ್ಪ ಅವ್ರಿಗೆ ಏನಾದರೂ ಹೇಳಬೇಕು, ಕೇಳಬೇಕು, ಹಂಚಿಕೊಳ್ಳುವಂಥ ವಿಷಯಗಳು ಇದೆ ಅನ್ನೋದಾದರೆ ನಮಗೆ ವಾಟ್ಸಪ್ ಮಾಡಿ 9480101013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮ್ಮ ಹೆಸರು, ವಿಚಾರಗಳನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ನಾವಿಲ್ಲುಗಾರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಕಳಿಂಗಪ್ಪ ಅವರು. ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆಗೆ ಕಾರ್ಯಕ್ರಮದ ಅಭಿಯಾನದ ರೂವಾರಿಗಳು ಮಾತನ್ನ ಮುಂದುವರಿಸ್ತಾ ಸರ್, ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ತಾ ಇದೆ, ಸ್ಮಾರ್ಟ್ ಕ್ಲಾಸ್ಗಳನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ಶುರು ಮಾಡಿದ್ವಿ ಅಂತ. ಏನಿದು ಸ್ಮಾರ್ಟ್ ಕ್ಲಾಸ್ನ ಪರಿಕಲ್ಪನೆ, ಹೇಗೆ ಇದರಿಂದ ಬದಲಾವಣೆಯನ್ನು ನಾವು ನಿರೀಕ್ಷಿಸಬಹುದು?
2: ಈ ಸ್ಮಾರ್ಟ್ ಕ್ಲಾಸ್ ಕಾನ್ಸೆಪ್ಟ್ ಹೇಗೆ ಬಂತು ಅಂದರೆ, ನನಗೆ ಎರಡು ದೃಷ್ಟಿಯಿಂದ ನಾನು ಅದನ್ನು ಪ್ರಾರಂಭಿಸಿದ್ದು. ನಾನು ಐ ಟಿ ಕಂಪನಿಗೆ ತುಮಕೂರಿನಲ್ಲಿ ನಿಮ್ಗೆ ಹೇಳಿದಾಗೆ ಜಾಯ್ನ್ ಆದಾಗ ನಮಗೆ ಪಿ ಸಿ ಅಂದರೆ ಅಬ್ರೇಷನ್ ಗೊತ್ತಿರಲಿಲ್ಲ, ಪರ್ಸ್ನಲ್ ಕಂಪ್ಯೂಟರ್ ಅಂತ. ಪ್ರತಿಯೊಂದೂ ನಾನು ಕಷ್ಟಪಟ್ಟು ಕಲ್ತಿದ್ದೆ ಆ್ಯಕ್ಚುಲಿ.
1: ಓಕೆ,
2: ಸೊ ಅದು ನನಗೆ ತುಂಬ
1: ಒಂದು ಇಂಟ್ರಪ್ಟ್ ಮಾಡ್ತೀನಿ, ತಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದ?
2: ನನ್ನ ಎಂಟೈರ್ ಎಜುಕೇಶನ್ ಸರ್ಕಾರಿ ಶಾಲೆಯಲ್ಲಿ.
1: ಓಕೆ,
2: ಸೊ ಆವಾಗ ನನಗೆ ಸರ್ಕಾರಿ ಶಾಲೆಗಳ, ನಮ್ಮ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾಗ ನಮ್ಮ ಗ್ರಾಮೀಣದ ಭಾಗದ ಮಕ್ಕಳು ಮೊದಲನೇ ತರಗತಿಯಿಂದ ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ನೋ ಲ್ಯಾಪ್ಟಾಪನ್ನೋ ಸ್ಪರ್ಶ ಮಾಡುವಂಥ ಒಂದು ಅವಕಾಶನ ಯಾಕೆ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಸೊ ಆಗ ನನಗೆ ಈ ಸ್ಮಾರ್ಟ್ ಕ್ಲಾಸ್ ಕಾನ್ಸೆಪ್ಟ್ ಬಂದಿದ್ದು. ಎರಡನೇದಾಗಿ, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಖಾಸಗಿ ಶಾಲೆಗಳೊಂದಿಗೆ ಕಾಂಪೀಟ್ ಮಾಡಬೇಕಾಗತ್ತೆ. ಎಷ್ಟೋ ಸರಿ ನಾವು ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ಕೊಂಡು ಅಥವಾ ನಮ್ಮ ಹಾಸನ ತಾಲೂರು ಇಂಥ ಕಡೆ ಬಂದಾಗ ಖಾಸಗಿ ಶಾಲೆಯಲ್ಲಿ ಓದಿ

0: ಮಕ್ಕಳು ಸ್ವಲ್ಪ ಅದನ್ನು ಕಂಪ್ಯೂಟರ್ ಏನೋ ಒಂದು ಮಾತಾಡ್ತಿರ್ತಾರೆ. ಸೊ ನಮ್ಮ ಭಾಗದಲ್ಲಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾಕೆ ಇದನ್ನು ಒಂದು ಕಾನ್ಸೆಪ್ಟ್ ತರಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಮಾರ್ಟ್ ಕ್ಲಾಸ್ ಕಾನ್ಸೆಪ್ಟ್ ಬಂದಿದ್ದು. ಸೊ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಸ್ಮಾರ್ಟ್ ಕ್ಲಾಸ್ಗೆ ಯೂಶ್ವಲಿ ಎರಡು ಥರ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಮಾಡ್ತೀನಿ ನಾನು. 50ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ನನಗೆ 2.5-3 ಲಕ್ಷ ಬೀಳುತ್ತೆ. ಅಂದರೆ ಆ ಸ್ಮಾರ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಪ್ರೊಜೆಕ್ಟ್ ಇರುತ್ತೆ, ಒಂದು ಪ್ರಿಂಟರ್ ಇರುತ್ತೆ, ಆಮೇಲೆ ಒಂದು ಲ್ಯಾಪ್ಟಾಪ್ ಇರುತ್ತೆ, ಪ್ಲಸ್ಸು ಸ್ಟೂಡೆಂಟ್ಸ್ ಸ್ಟ್ರೆಂತ್ ನೋಡಿಕೊಂಡು 5 ಅಥವಾ 10 ಡೆಸ್ಕ್ಟಾಪ್ಗಳನ್ನ ಕೊಡ್ತೀನಿ ನಾನು. ಸೊ ಈ ಸ್ಮಾರ್ಟ್ ಕ್ಲಾಸ್, ಎರಡನೇ ಸ್ಮಾರ್ಟ್ ಕ್ಲಾಸ್ ಏನಾಗುತ್ತೆ ಅಂದರೆ, ಎಲ್ಲಿ 20-25ಕ್ಕಿಂತ ಕಡಿಮೆ ಇರ್ತಾರಲ್ಲ ಅಂಥ ಶಾಲೆಗಳಲ್ಲಿ ಒಂದು ಟಿವಿ, ಆಮೇಲೆ ಒಂದು ಡೆಸ್ಕ್ಟಾಪ್ ಅಥವಾ ಒಂದು ಲ್ಯಾಪ್ಟಾಪು, ಈ ರೀತಿ ಒಂದು ಮಿನಿಮಮ್ ಅಂದರೆ 50,000 to 75,000 ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಾ ಬಂದೆ ನಾನು. ಈ ದೊಡ್ಡ ಸ್ಮಾರ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ, ನೀವು ಕೇಳ್ಬೋದು ಪ್ರಿಂಟರ್ನ ಏನಕ್ಕೆ ಕೊಟ್ಟರೆ, ಲ್ಯಾಪ್ಟಾಪ್ ಏನು ಕೊಟ್ಟರೆ, ಮಕ್ಕಳು ಏನು ಅದನ್ನು ಯೂಸ್ ಮಾಡಬಾರಲ್ಲ ಅಂತ.
1: ಮತ್ತೆ ಟೀಚಿಂಗ್, ಅವರಿಗೆ ಟೀಚರ್ ಇರಲ್ಲ ಸ್ಕೂಲಲ್ಲಿ, ಕಂಪ್ಯೂಟರ್ಗೆ ಏನು ಸ್ಪೆಷಲ್ ಟೀಚರ್ ಇರಲ್ಲ, ಕಲಿಸೋದು ಹೇಗೆ ಅವರಿಗೆ? ನೀವು ವಸ್ತುಗಳನ್ನ ಕೊಡ್ತೀರಾ, ಟೀಚಿಂಗ್ ಯಾರು ನೋಡ್ಕೋತಾರೆ?
0: ಸೊ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾದ್ರೆ ಮಿನಿಮಮ್ 3 ಮೀಟಿಂಗ್ ಮಾಡ್ತೀನಿ ನಾನು, ಒಂದು ಪೇರೆಂಟ್ಸು ಮತ್ತು SDMC ಟೀಚರ್ಸ್ ಜೊತೆ. ಆ 3 ಮೀಟಿಂಗಲ್ಲಿ ನನಗೆ ಗೊತ್ತಾಗುತ್ತೆ, ಈಗ 4 ಜನ ಟೀಚರ್ಸ್ ಇದ್ದರೆ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು.
1: ಓಕೆ.
0: ಬಟ್ ಈಗ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದಿ ಟೀಚರ್ಸ್ ಮನೆಯಲ್ಲಿ ಅವ್ರ ಮಕ್ಕಳು MBBS ಎಲ್ಲ ಮಾಡೋದ್ರಿಂದ ಮನೆಯಲ್ಲಿ ಖಂಡಿತ ಒಂದು ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಸೊ ಅಂಥ ಶಾಲೆಯೇ ನಾನು ಗುರುತಿಸಿಕೊಡೋದು. ಅಟ್ಲೀಸ್ಟ್ ಒಬ್ಬ ಟೀಚರ್ನಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ನನಗೆ, ಇವರು ಅಟ್ಲೀಸ್ಟ್ ಹೇಳ್ಕೊಡ್ತಾರೆ ಅಂತ. ಸೆಕೆಂಡ್ ಏನಂದರೆ, ಈ ಸ್ಮಾರ್ಟ್ ಕ್ಲಾಸಲ್ಲಿ ನಾನು ಅವ್ರನ್ನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ ನಾನು. ಜಸ್ಟ್ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಸ್ವಿಚ್ ಆನ್ ಮಾಡೋದು, ಶಟ್ ಡೌನ್ ಮಾಡೋದು,
1: ಆಮೇಲೆ
0: ಏನೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಡು. ಪ್ಲಸ್ ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು. ಕನ್ನಡ ಟೈಪಿಂಗ್ ಬಂದು ನುಡಿ ಸಾಫ್ಟ್ವೇರ್ನಲ್ಲಿ, ಇಂಗ್ಲೀಷ್ ಬಂದು ವರ್ಡಲ್ಲಿ, ಆಮೇಲೆ ಡ್ರಾಯಿಂಗ್ ಮಾಡೋದು. ಇದು ನಾನು ಬೇಸಿಕ್ ಥಿಂಗ್ಸನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು, ಟೀಚರ್ ಯಾರಾದರೂ ಒಬ್ಬರಿಗಾದರೂ ಏನಾದರೂ ಗೊತ್ತಿರಬೇಕು. ಆಮೇಲೆ ನಾನು ಪ್ರತಿ ಸರಿ ಹೋದಾಗೆಲ್ಲ ಟ್ರೈನಿಂಗು ಅದೆಲ್ಲ ಕೊಡ್ತೀನಿ. ಸೊ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆದ್ರೇ ನಾನು ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡೋದು. ಪ್ಲಸ್ ನಾನು ಪೀರಿಯಾಡಿಕ್ ಆಗಿ, ಆಮೇಲೆ ಸ್ಮಾರ್ಟ್ ಕ್ಲಾಸ್ ಅನ್ನು ಹಾಗೆ ಮಾಡಿ ನಾನು ಹಾಗೆ ಬಿಡೋದಿಲ್ಲ. ಆಕ್ಚುಲಿ ಎವ್ರಿ ಇಯರ್ ಆ ಸ್ಮಾರ್ಟ್ ಕ್ಲಾಸ್ ಅನ್ನು ರಿನ್ಯೂ ಮಾಡ್ತೀನಿ ನಾನು,
1: ಎವ್ರಿ ಇಯರ್
0: ಪರ್ಫಾರ್ಮೆನ್ಸ್ ನೋಡ್ತೀನಿ. ಹೌದು, ಅದು ಯೂಸ್ ಆಗಿದೆ ಇಲ್ಲೋ ಅಂತ ಹೇಳ್ಬಿಟ್ಟು.
1: ಆಮೇಲೆ
0: ಕೆಲವು ಶಾಲೆಗಳನ್ನ ನಾನು ಕ್ಲೋಸ್ ಮಾಡಿ ಪಕ್ಕದ ಶಾಲೆಗೆ ತಗೊಂಡು ಕೊಟ್ಟಿದ್ದು ಇದೆ ಆಕ್ಚುಲಿ. ಯಾಕೆಂದ್ರೆ ನಮ್ದು ಹಾರ್ಡ್ ಅರ್ನ್ ಮನಿ ಆಕ್ಚುಲಿ, ನಾವು ಅದನ್ನ ಎಕ್ಸ್ಪೆಕ್ಟೇಷನ್, ಬೇಸಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದು ಮಾಡಿರೋದು. ಆಮೇಲೆ ಏನಾಗುತ್ತೆ ಅಂದರೆ, ನಾವು ಒಂದು ಸಿಲೆಬಸ್ಸು ಇದನ್ನೆಲ್ಲ ಮಾಡ್ತಾ ಹೋದ್ರೆ ಟೀಚರ್ಸ್ ಈಗಿರೋ ಇದರಲ್ಲಿ ಅವರಿಗೆ ಸಾಕಷ್ಟು ಸಮಯ ಸಿಗೋದಿಲ್ಲ ಆಕ್ಚುಲಿ. ಯಾಕೆಂದರೆ ಅವ್ರದ್ದೇ ಆದಂಥ ಸಾಕಷ್ಟು ಪ್ರೋಗ್ರಾಮ್ಗಳಿದೆ, ಆಮೇಲೆ ಸರ್ಕಾರ ಸಾಕಷ್ಟು ಪ್ರೋಗ್ರಾಮ್ ಕೊಡ್ತಾ ಇದೆ. ಅದ್ರ ಮಧ್ಯೆ ನಾನೊಂದು ತುಂಬಿದ ಏನಾಗುತ್ತೆ ಅಂದರೆ, ಬಲವಂತ ಅಯ್ಯೋ ಇದು ಒಂದು ಯಾಕಪ್ಪ ಅದನ್ನು ಕೊಟ್ಟರು ಅನಿಸುತ್ತೆ. ಫಸ್ಟ್ ಅವ್ರದ್ದು ಮೈಂಡ್ ಶೇರ್ನ ಬೈ ಮಾಡ್ತೀನಿ ನಾನು, ಆದರೆ ಅವರು ರೆಡಿ ಇದ್ದರೆ ಮಾತ್ರನೇ ಅಂಥ ಕಡೆ ಸ್ಮಾರ್ಟ್ ಕ್ಲಾಸ್ ಮಾಡೋದು. ಸೊ ಈಗ ಸ್ಮಾರ್ಟ್ ಕ್ಲಾಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಪ್ರತಿ ವರ್ಷ ಬರೀ ಆ್ಯನ್ಯುವಲ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಥರ ಮಾಡಿ ಕಳಿಸ್ಕೊಡ್ತಿದ್ದೆ ನಾನು, ಅದನ್ನು ಕ್ವಶನ್ ಪೇಪರ್ನ ಆನ್ಸರ್ ಮಾಡಿ ಅಂತ ಹೇಳ್ಬಿಡಿ. ಈ ಸರಿ ಮಿಡ್ ಟರ್ಮ್ ಎಲ್ಲ ಶಾಲೆನೂ ಮಾಡಿದ್ದಾರೆ.
1: ಓಕೆ.
0: ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸ್ಮಾರ್ಟ್ ಕ್ಲಾಸೇ ಸಪ್ರೇಟಾಗಿ. ಸೊ ಅವರೇ ಕ್ವಶನ್ ಪೇಪರ್ನ ಮಾಡಿದ್ದಾರೆ, ಅವರೇ ಆಮೇಲೆ ನನಗೆ ಆನ್ಸರ್ ಶೀಟು ಕಳಿಸಿದ್ದಾರೆ.
1: ಮಕ್ಕಳು ಆನ್ಸರ್ ಮಾಡಿರ್ತಾರೆ ಹಾಗಾದ್ರೆ?
0: ಖಂಡಿತ ಖಂಡಿತ. ನಾನು ಪ್ರತಿ ಸರಿ ಹೋದಾಗ ಪ್ರತಿಯೊಂದು ಮಗುನು ಚೆಕ್ ಮಾಡ್ತೀನಿ ನಾನು. ಸೊ ನನ್ನ ಆಸೆ ಏನಂದರೆ, ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಒಂದು ಮಗು ಕಂಪ್ಯೂಟರ್ನ ಒಂದು ಟಚ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು ಬರಬೇಕು ಅಂತ. ಆಮೇಲೆ ನಿಮಗೆ ಪೇರೆಂಟಲ್ ಲರ್ನಿಂಗ್ ಬಂದುಬಿಡುತ್ತೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಮಗು ಒಂದು 1 to 7 ಇರೋತ್ತಿಗೆ ಇನ್ನೂ 5 ವರ್ಷ 6 ವರ್ಷ ಮಗುಗೆ ಚಾನ್ಸ್ ಸಿಗುತ್ತೆ ಕಂಪ್ಯೂಟರ್ನ ಕಲಿಯೋದಕ್ಕೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾವು ಈ ಒಂದು ಬೇಸಿಕ್ನ ಕಲಿಸ್ಕೊಟ್ರೆ ಆಟೋಮೆಟಿಕ್ ಮಿಕ್ಕಿದ್ದನ್ನೆಲ್ಲ ಅವ್ರು
1: ಕಲಿತಾರೆ. ಮತ್ತಷ್ಟು ಕಾರ್ಯಕ್ರಮಗಳು ತಮ್ಮ ಈ ಅಭಿಯಾನದ ಅಡಿ ಜರುಗ್ತಾ ಇದೆ, ಅವುಗಳ ಬಗ್ಗೆಯೂ ತಿಳ್ಕೊಳ್ಳೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ನವಿಲುಗರಿ.
2: ಆಕಾಶವಾಣಿ FM ರೇನ್ಬೋ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ನವಿಲು ಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಂಜಲಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ನ ರೂವಾರಿಗಳು ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಮಂಜುನಾಥ್ ಕಾಳಿಂಗಪ್ಪ ಅವರು ಮೂಲತಃ ಹಾಸನ ಜಿಲ್ಲೆಯವರು. ತಾವು ಹೇಳ್ತಾ ಇದ್ರಿ ಸ್ಮಾರ್ಟ್ ಕ್ಲಾಸಸ್ ಪರಿಕಲ್ಪನೆ ಹೇಗೆ ಬಂತು, ಹೇಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಅಂತ ಹೇಳಿ. ಸಿಲೆಬಸ್ ಏನು ಕೊಡೋಕೆ ಹೋಗಲ್ಲ, ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು, ಅದನ್ನು ಕಲಿಸ್ಕೊಡ್ತೀವಿ. ಜೊತೆಗೆ ಕಲ್ತಿದ್ದಾರಾ ಇಲ್ವಾ ಅನ್ನೋದಕ್ಕೊಂದು ಪರೀಕ್ಷೆ ಕೂಡ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಅಂತ ಹೇಳಿದ್ವಿ. ಕೆಲವೊಮ್ಮೆ ಏನಾಗುತ್ತೆ ಸರ್, ಈ ಕಂಪ್ಯೂಟರ್ಗಳನ್ನ ಕೊಟ್ಟು ಬಿಡ್ತೀವಿ, ವರ್ಕ್ ಆಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಕೆಲವೊಮ್ಮೆ ಕೆಟ್ಟೋಗುತ್ತೆ. ನಮ್ಮ ಪರ್ಸ್ನಲ್ ಲ್ಯಾಪ್ಟಾಪ್ಗಳಾಗಿರ್ಬೋದು, ಪಿ ಸಿಗಳು, ನೀವು ಹೇಳಿದ ಹಾಗೆ ರಿಪೇರಿಗೆ ಬಂತ ಬರುತ್ತೆ ಅಥವಾ ಏನೋ ಹಾಳಾಗುತ್ತೆ, ಕೆಟ್ಟು ಹೋಗುತ್ತೆ. ಸರ್ವಿಸಸ್ ಅಲ್ಲಿರೋರಿಗೆ ಯಾರಿಗೂ ಗೊತ್ತಿರಲ್ಲ, ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಾಗಿರ್ಬೋದು. ಅವುಗಳನ್ನು ಮತ್ತೆ ನೀವು ಮಕ್ಕಳಿಗೆ ಕಲಿಯೋಕೆ ಕೊಡೋಕೆ ಹೇಗೆ ಮಾಡ್ತೀರಾ ಅವುಗಳ ರಿಪೇರ್ ವರ್ಕ್ ಸರ್ವಿಸ್ ಎಲ್ಲ?
2: ಇಲ್ಲ, ನಾನೇನು ಮಾಡ್ತೀನಿ ಅಂದರೆ, ನನಗೆ ಸಾಕಷ್ಟು ಅನುಭವ ಇರೋದ್ರಿಂದ, ಜೊತೆಗೆ ಐ ಟಿ ಬ್ಯಾಕ್ಗ್ರೌಂಡು ಇರೋದ್ರಿಂದ, ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಎಕ್ವಿಪ್ಮೆಂಟ್ ಏನಾದರೂ ಫೇಲ್ ಆಯಿತು ಅಂದರೆ, ಫಸ್ಟ್ ಆಫ್ ಆಲು ಬೇಸಿಕ್ ನಾಲೆಡ್ಜ್ ಇರೋಲ್ಲ, ಆಮೇಲೆ ಅದಕ್ಕೆ ಅಕ್ಸೆಸ್ಬಿಲಿಟಿನೂ ಕೂಡ ಇರೋದಿಲ್ಲ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿ ನೋಡಿದ್ದೀನಿ. ಆಮೇಲೆ ನಮ್ಮ ಶಿಕ್ಷಕರಿಗೆ ಏನಾಗುತ್ತೆ ಅಂದರೆ, ಅವರೇ ಸಾಕಷ್ಟು ಒತ್ತಡದಲ್ಲಿ ಮತ್ತು ಸಾಕಷ್ಟು ವರ್ಕ್ ಲೋಡ್ ಇರೋದ್ರಿಂದ, ಇದಕ್ಕಾಗಿ ಒಂದು ಟೈಮ್ ಮಾಡಿಕೊಂಡು, ಈಗ ಉದಾಹರಣೆಗೆ ನಮ್ಮ ಆಲೂರಿಂದ ಹಾಸನಿಗೆ ತೊಗೊಂಬಂದು ಅದು ಮಾಡಿಸ್ಕೊಂಡು ಹೋಗಿ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಸ್ಮಾರ್ಟ್ ಕ್ಲಾಸ್ಗೆ ನಾನು ಕೊಡುವಂಥ ಎಕ್ವಿಪ್ಮೆಂಟ್ಗಳು, ನಾನು ಕೊಡುವಂಥ ಪ್ರೊಜೆಕ್ಟರ್ ಬಂದು ರೆಪ್ಯೂಟೆಡ್ ಜಾಪನೀಸ್ ಕಂಪ್ನಿ ಒಂದು, ಆಮೇಲೆ ಪ್ರಿಂಟರ್ ಕೂಡ ಅದಷ್ಟೇ, ಜಾಪನೀಸ್ ಒಂದು ರೆಪ್ಯೂಟೆಡ್ ಕಂಪ್ನಿ, ಆಮೇಲೆ ಲ್ಯಾಪ್ಟಾಪ್ಗಳು ಕೂಡ ಅಷ್ಟೇ, ಬ್ರ್ಯಾಂಡ್ ನ್ಯೂ ಕೊಡ್ತೀನಿ ನಾನು. ಅಂದರೆ ಈ ಲ್ಯಾಪ್ಟಾಪ್ಗಳು 5-10 ವರ್ಷ ಯಾವುದೇ ಕಾರಣಕ್ಕೂ ರಿಪೇರಿಗೆ ಬರೋದೇ ಇಲ್ಲ. ಆ್ಯಕ್ಚುಲಿ ಡಿಸ್ಟಾಪ್ಸ್ ಏನು ಮಾಡ್ತೀನಿ ಅಂದರೆ, ನಾನು ರೀಫರ್ಬಿಶ್ಡ್ ಡಿಸ್ಟಾಪ್ ಕೊಡ್ತೀನಿ, ಯಾಕೆಂದರೆ ಮಕ್ಕಳು ಯೂಸ್ ಮಾಡೋದ್ರಿಂದ ಸ್ವಲ್ಪ ರಫ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ. ಬಟ್ ಈ ಎಕ್ವಿಪ್ಮೆಂಟ್ಗಳಿಗೆ ನಾನೇ ಸ್ವಂತವಾಗಿ ಓನ್ ಮಾಡ್ತೀನಿ ನಾನು. ಅಂದರೆ ಯಾವುದೇ ತರಹದ ರಿಪೇರಿ ಇದ್ರೂ ನಾನು ಬೆಂಗಳೂರಿಂದ ಹೋಗಿ ಆ ಎಕ್ವಿಪ್ಮೆಂಟ್ ತೊಗೊಂಬಂದು ಯಾಕೆ ಕೆಲಸ ಬರ್ತಿಲ್ಲ ಅಂದರೆ, ಫೋನ್ನಲ್ಲೇ ಎಷ್ಟು ಸರ್ವಿಸ್ ಮಾಡಲಿಕ್ಕಾಗುತ್ತೆ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ನಾನು ಪ್ರತಿ ತಿಂಗಳು ಆ ಕಡೆ ಖುದ್ದು ಹೋಗ್ತೀನಿ ಮತ್ತು ಅದನ್ನು ತೊಗೊಂಬಂದು ಸರಿ ಮಾಡಿ ಕೊಡ್ತೀನಿ ನಾನು. ಯಾಕೆಂದರೆ ನಮಗೆ ಟೀಚರ್ಸ್ ಕಾರಣ ಹೇಳಬಾರ್ದು, ಮತ್ತೇನೋ ಎಕ್ವಿಪ್ಮೆಂಟ್ ವರ್ಕ್ ಆಗ್ತಿಲ್ಲ,

0: ಮಾಡಿಲ್ಲ ಅಂತ.
1: ಎಷ್ಟು ಶಾಲೆಗಳಲ್ಲಿ ಈ ತರ
0: ಆಗಿದೆ? ತುಂಬಾ ಸರಿ ಆಗಿದೆ, ತುಂಬಾ ಸರಿ ಆಗಿದೆ. ಈಗ ಮೊನ್ನೆ ಒಂದು 1 ವೀಕ್ ಬ್ಯಾಕ್ ಅಷ್ಟೇ, ನಾನು ಯಾರ ಹತ್ರ ಡಿಸ್ಟರ್ಬ್ ತಗೊಳ್ತೀನೋ ಅವರ ಸರ್ವಿಸ್ ಓನರ್ನೇ ಕರ್ಕೊಂಡು ಹೋಗಿ ಅಷ್ಟು ಶಾಲೆಗಳನ್ನ ವಿಸಿಟ್ ಮಾಡಿಕೊಂಡು ಚಿಕ್ಕ ಪುಟ್ಟದ್ದು ಪ್ರಾಬ್ಲಮ್ಗಳು ಇದ್ದಿದ್ದೆಲ್ಲ ಸಾರ್ಟ್ ಔಟ್ ಮಾಡಿ, ಬೇಸಿಕ್ ಹಾರ್ಡ್ವೇರ್ ಟ್ರೈನಿಂಗ್ ಕೂಡ ಅಷ್ಟೇ, ಅದನ್ನು ಮಾಡಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ಹಾಗಾಗಿ ನಾವೇ ಎಲ್ಲದೂ ಓನ್ ಮಾಡೋದ್ರಿಂದ ಟೀಚರ್ಸ್ಗೆ ಇನ್ನೂ ಮೈಂಡ್ ಫ್ರೀ ಇರುತ್ತೆ.
1: ಹೊಸ ಸಿಸ್ಟಮ್ಗಳನ್ನೇ ಕೊಡ್ತೀನಿ. ಈಗ ನನ್ನ ಹತ್ರ ಇದೆ, ನಾನು ಇದನ್ನ ಹೊಸ ತಗೋಬೇಕು ಅನ್ಕೊಂಡಿದ್ದೀನಿ, ಯಾರಿಗಾದ್ರೂ ಕೊಡ್ಬೇಕಲ್ವಾ ಹೇಳಿ. ಸರಿ, ನಿಮ್ಮ ಅಭಿಯಾನ ಮಾಡ್ತಿದ್ದಲ್ಲ, ನಿಮ್ಮ ಅಭಿಯಾನದ ಮೂಲಕನೇ ಒಂದ್ ಶಾಲೆಗೆ ಸೇರ್ಬಿಡ್ಲಿ ಅಂತ ಹೇಳಿ ಯಾರೋ ಕೊಡಕ್ ಬಂದ್ರೆ ಏನ್ ಹೇಳಿ?
0: ಕೊಟ್ಟಿದ್ದಾರೆ ನನಗೆ, ಯಾತನ್ನು ಕೊಟ್ಟಿದ್ದಾರೆ. ಕೆಲವರು ಲ್ಯಾಪ್ಟಾಪ್ ಗಳು ಬಂದಿದೆ ನನಗೆ, ಬಟ್ ಏನಾದ್ರೆ ಅದಕ್ಕೆ ಬ್ಯಾಟ್ರಿನ ಚೇಂಜ್ ಮಾಡ್ಕೊಡೋದು, ಮತ್ತೆ ಇಲ್ಲಿ ಒಂದು ಚೆಕ್ ಮಾಡ್ಬಿಟ್ಟು ಕೊಡ್ತೀನಿ.
1: ಸೊ ಅದ್ರದ್ದು ಏನಂತಾರೆ, ಎಲ್ಲ ಕರೆಕ್ಟ್ ಇರಬೇಕು,
0: ಕರೆಕ್ಟ್ ಇರಬೇಕು,
1: ವರ್ಕ್ ಮಾಡ್ಬೇಕು.
0: ಹೌದು,
1: ಯಾಕೆಂದ್ರೆ ಕೊಟ್ಟು ನಾಳೆಗೆ ರಿಪೇರಿ ಅಂತ ಆದ್ರೆ ಕಷ್ಟ ಆಗ್ಬಿಡುತ್ತೆ.
0: ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ, ಕೆಲವು ಶಾಲೆಗಳಲ್ಲಿ 2-3 ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಗಳಿಗೆ ನಾನು ಪ್ರಾರಂಭ ಮಾಡಿದಂಥ ಸ್ಮಾರ್ಟ್ ಕ್ಲಾಸ್ಗಳಿಗೆ ಅವರಿಗೆ ABCD ಕೂಡ ಗೊತ್ತಿರಲಿಲ್ಲ.
1: ಓಕೆ,
0: ಬಟ್ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು, ಕಲಿಸ್ಬೇಕು ಅನ್ನೋ ಆಸಕ್ತಿ ಇತ್ತು. ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸ್ವಿಚ್ ಆನ್ ಮಾಡೋದು ಹೇಗೆ ಅನ್ನೋದ್ರಿಂದ ಹಿಡಿದು ಈಗ ಫಸ್ಟ್ ಕ್ಲಾಸ್ ಆಗಿ ಕ್ವಶನ್ ಪೇಪರ್ ಅವ್ರದ್ದು ಸರ್ಕ್ಯುಲರ್ಸ್ ಕೂಡ ಅದರಲ್ಲೇ
1: ಮಾಡ್ಕೊಡ್ತಾರೆ.
0: ನಾವು ಟ್ರೈನ್ ಮಾಡಿದ್ದೆ.
1: ನಿಮ್ಮ ಸ್ಮಾರ್ಟ್ ಕ್ಲಾಸ್ ಪರಿಕಲ್ಪನೆಯಲ್ಲಿ ನೋಡುವಾಗ ಕೆಲವೊಂದು ಅರ್ಪಣಾ ಸ್ಮಾರ್ಟ್ ಕ್ಲಾಸ್ ಅಂತ ನೋಡಿದೆ, ಯಾ ಏನಿದು ಸರ್ ಅದೇನು ವಿಶೇಷವಾ?
0: ಇದು ನಮಗೆ ಫಂಡಿಂಗ್ ಎಲ್ಲ ಹೇಗೆ ಅಂದ್ರೆ, ನನ್ನ ಜೊತೆಗೆ ನನ್ನ ಕಲೀಗ್ಸ್ಗಳು, ನಾನು ವರ್ಕ್ ಮಾಡಿದಂಥ 2 IT ಕಂಪನಿಗಳು, ಒಂದು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಾನು ಹಾಕ್ತೀನಿ ಆ್ಯಕ್ಚುಲಿ. ಯಾಕೆಂದರೆ ನಮ್ಮ IT ಕಂಪನಿನಲ್ಲಿ ಎಷ್ಟೋ ಜನಕ್ಕೆ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಏನಂದರೆ ಅವರಿಗೆ ಟ್ರಾನ್ಸ್ಪರೆಂಟಾಗಿ, ಹಾನೆಸ್ಟಾಗಿ, ಕರೆಕ್ಟ್ ಪರ್ಸನ್ಗೆ ರೀಚ್ ಆಗುವಂಥ ಮಾಡೋರು ತುಂಬ ಕಡಿಮೆ ಆ್ಯಕ್ಚುಲಿ. 5,000-10,000 ಕಾಂಟ್ರಿಬ್ಯೂಟ್ ಮಾಡೋರು ತುಂಬ ಇದ್ದಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದಾಗ ನನ್ನ ಜೊತೆ ಕೆಲಸ ಮಾಡಿದಂಥ ಒಬ್ಬರೊಬ್ಬರು ಸಂಧ್ಯಾ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾ ಪರ್ತ್ನಲ್ಲಿದ್ದಾರೆ ಅವರು. ಅವ್ರದ್ದು ಒಂದು ಗ್ರೂಪ್ ಇದೆ, ಅರ್ಪಣಾ ಗ್ರೂಪ್ ಅಂತ ಹೇಳ್ಬಿಟ್ಟು, ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅವರು ಸಮಾಜ ಸೇವೆಗೆ ಮೀಸಲಿಡ್ತಾರೆ. ಅಲ್ಲಿರುವಂಥ ಇಂಡಿಯನ್ಸ್ ಎಲ್ಲರೂ ಆ್ಯಕ್ಚುಲಿ ಅವರಲ್ಲಿ ಸ್ವೆಟರ್ಸ್ ಎಲ್ಲ ಹೆಣ್ದು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ. ಅವರು ನನಗೊಂದ್ಸರಿ ಕೇಳಿದರು, ನಾವು ಒಂದು ಸ್ಮಾರ್ಟ್ ಕ್ಲಾಸನ್ನು ಸ್ಪಾನ್ಸರ್ ಮಾಡ್ತೀವಿ ಅಂತ. ಆಮೇಲೆ ನಾನು ಅವ್ರಿಗೆ ಸಂಧ್ಯಾ ಅವ್ರಿಗೆ ಹೇಳಿದೆ, ನಿಮ್ಮ ಅರ್ಪಣಾದನ್ನೇ ಹೆಸರಿಡ್ತೀನಿ ನನಗೆ ಅಂತ ಹೇಳ್ಬಿಟ್ಟು, ಅರ್ಪಣಾ ಸ್ಮಾರ್ಟ್ ಕ್ಲಾಸ್ ಅಂತಲೇ ಇದೆ. ನಮ್ಮ 20 ಸ್ಮಾರ್ಟ್ ಕ್ಲಾಸಲ್ಲಿ 7 ಸ್ಮಾರ್ಟ್ ಕ್ಲಾಸ್ಗಳು ಅವರು ಸ್ಪಾನ್ಸರ್ ಮಾಡಿರೋದು.
1: ಎಲ್ಲೆಲ್ಲಿ ಸ್ಮಾರ್ಟ್ ಕ್ಲಾಸ್ ಸರ್, ಯಾವ್ಯಾವ ತಾಲೂಕಲ್ಲಿ ಇದೆ?
0: ನಮ್ಮದು ಎಲ್ಲ ಸ್ಮಾರ್ಟ್ ಕ್ಲಾಸ್ಗಳು ಮೇಜರ್ ಆಲೂರು ತಾಲೂಕಲ್ಲಿ.
1: ವಿಶೇಷ ಕೇಳ್ಬೋದಾ?
0: ನನ್ನ ಒಂದು
1: ರೂಮ್ ಅದೇ ನಿಮ್ಮ ತಾಲೂಕು.
0: ಹೌದು ಹೌದು,
1: ಯಾಕಂದ್ರೆ ಪ್ರಾದೇಶಿಕ ಪ್ರೇಮ
0: ಇದ್ದೇ ಇರುತ್ತೆ. ಅಲ್ಲ, ನನ್ನ ಒಂದು ಕಾನ್ಸೆಪ್ಟ್ ಏನಂದ್ರೆ, ನೋಡಿ ಈಗ ನಾವು ನಮ್ಮ ರೂಟ್ಸ್ ಅನ್ನ ಯಾವತ್ತೂ ಮರಿಬಾರ್ದು, ನಮ್ಮ ಫೌಂಡೇಶನ್ ಯಾವತ್ತೂ ಮರಿಬಾರ್ದು. ಸೊ ಹಾಗಾಗಿ ನಾನೇನಂತ ಹೇಳಲಿಕ್ಕೆ ಹೊರಡ್ತೀನಿ ಅಂದರೆ, ಈಗ ಪ್ರತಿಯೊಬ್ಬ ವ್ಯಕ್ತಿಯು, ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ನಾವು ಹುಟ್ಟಿದಂಥ ಊರು, ಹುಟ್ಟಿದಂಥ ತಾಲೂಕು ಅಥವಾ ಹಳ್ಳಿನ ಯಾವತ್ತೂ ಮರಿಬಾರ್ದು ಆ್ಯಕ್ಚುಲಿ. ಅಟ್ಲೀಸ್ಟ್ ನೀವು ಓದಿದಂಥ ಸ್ಕೂಲಿಗೆ ಯಾವತ್ತು ವರ್ಷಕ್ಕೊಂದು ಸರಿ ಹೋಗ್ಬಿಟ್ಟು ನೀವು ಒಂದು 1,000 rupees ಮಕ್ಕಳಿಗೆ ಏನಾದರೂ ಒಂದು ಕೊಟ್ಟು ನೀವೊಂದು ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ಬರೋವಂಥದ್ದು. ಸೊ ಹಾಗಾಗಿ ನಾನು ಫಸ್ಟ್ ಪ್ರಿಫ್ರೆನ್ಸ್ ಆಲೂರಿಗೆ ಹೇಳೋದು. ಯಾಕೆ ಅಂದರೆ, ಈಗ ನಾನು ಆಲೂರು ತಾಲೂಕಿನ ಅಷ್ಟು ಮಕ್ಕಳಿಗೆ, ನೀವು 2 ಮಕ್ಕಳಿರೋ ಶಾಲೆ ಆಗಿರ್ಬೋದು, 200 ಮಕ್ಕಳಿರೋ ಶಾಲೆ, ಅಷ್ಟು ಪ್ರೈಮರಿ ಶಾಲೆಗಳಿಗೆ ನಾನು ಈ ನೋಟ್ಬುಕ್ಸನ್ನು ಕೊಡ್ತೀನಿ. ನನ್ನ ಒಂದು ಆಸೆ ಏನಂದರೆ, ಕನಸು ಏನಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿ ತಾಲೂಕಿಗೆ ಒಬ್ಬ ಮಂಜುನಾಥ್ ಕಾಳಿಂಗಪ್ಪ ಮುಂದೆ ಬಂದು ಈ ರೀತಿ ನಮ್ಮ ಸರ್ಕಾರಿ ಶಾಲೆಗಳನ್ನು, ಸರ್ಕಾರ ಏನು ಕೊಡೋದಿಲ್ಲ ಅದನ್ನು ಈ ರೀತಿ ಮಾಡ್ತಾ ಬಂದರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಯೋದು ಮತ್ತು ಬೆಳೆಯೋದ್ರಲ್ಲಿ ಸಂದೇಹನೇ ಇಲ್ಲ ಆ್ಯಕ್ಚುಲಿ. ಇದು ನನ್ನ ಕನಸು ಕೂಡ.
1: ಓಕೆ, ಮತ್ತಷ್ಟು ಮಾಹಿತಿಯನ್ನು ಮಾತುಕತೆಯನ್ನು ಪಡ್ಕೊಳ್ಳೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ನಬಿಲು ಕರಿ. ನೀವು ನಮ್ಗೆ ಏನಾದ್ರು ಸಂದೇಶ ಕಳಿಸಬೇಕಾಗಿದೆ, ವಾಟ್ಸಪ್ ಮಾಡಿ 9480091013.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ನವಿಲು ಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ನಮ್ಮ ನಡಿಗೆ ಸರ್ಕಾರಿ ಶಾಲೆ ಕಡೆಗೆ ರೂವಾರಿ ಮಂಜುನಾಥ್ ಕಾಳಿಂಗಪ್ಪ ಅವರು. ಸರ್, ಮಾತನಾಡ್ತಾ ಹೇಳ್ತಾ ಇದ್ರಿ, ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ಸ್ಗಳನ್ನ ಕೊಡ್ತೀರಾ, ಬ್ಯಾಗ್ಸ್ಗಳನ್ನ ಕೊಡ್ತೀರಾ, ಸ್ಮಾರ್ಟ್ ಕ್ಲಾಸಸ್ಸನ್ನು ಮಾಡಿದ್ರಾ, ಕಂಪ್ಯೂಟರ್ ಕಲಿಕೆ ಶಿಕ್ಷಣವನ್ನು ಕೂಡ ಅವ್ರಿಗೆ ನೀಡ್ತಾ ಇದ್ರಿ ಅಂತ. ಇದ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಸಂಸ್ಥೆ ನಡೆಸ್ತಾ ಇದೆ. ನಿಮ್ಮ ಎಲ್ಲ ಆತ್ಮೀಯ ಸಹೋದ್ಯೋಗಿಗಳಾಗಿರ್ಬೋದು, ಗೆಳೆಯರಾಗಿರ್ಬೋದು, ಅವುಗಳ ಸಹಾಯದಿಂದ ಮತ್ಯಾವ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ತಾವು ನಡೆಸ್ತಾ ಇದ್ದೀರಾ ಸರ್?
1: ಈಗ ನಾವು ಒಂದು ನ್ಯೂ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿ ಎನ್ ಸಿ ಐ ಟಿ ಐ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ಗೆ ಏನಾದರೂ ಒಂದು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಹುಡುಕಾಟದಲ್ಲಿದ್ದೆ ಆ್ಯಕ್ಚುಲಿ. ಹಾಗಾಗಿ ಒಂದು ಜಾಪನೀಸ್ ಕಂಪನಿ ಮುಂದೆ ಬಂದರು, ನಮ್ಮ ಹಾಸನದ ಸರ್ಕಾರಿ ಐ ಟಿ ಐ ಕಾಲೇಜ್ನಲ್ಲಿ ಸಿ ಎನ್ ಸಿ ಮತ್ತು ಸಿಮ್ಯುಲೇಷನ್ ಲ್ಯಾಬ್ 46 lakhs ವರ್ತದ್ದು ಆ್ಯಕ್ಚುಲಿ ಸಿ ಎಸ್ ಆರ್ ಇದರಲ್ಲಿ ಒಂದು ಲ್ಯಾಬನ್ನು ಮಾಡಿಸಿದ್ದೀನಿ ನನ್ನದು. ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಟೆಕ್ನಾಲಜಿ ಆಕ್ಚುಲಿ. ಸೊ ಆ ಮೆಷಿನ್ ನಲ್ಲಿ ಟ್ರೈನಿಂಗ್ ತಗೊಂಡಂತಹ ವಿದ್ಯಾರ್ಥಿಗಳು ಮಿನಿಮಮ್ 25,000 ಅಥವಾ 30,000 ವರ್ಗೂ ಕ್ಯಾಂಪಸ್ ನಲ್ಲಿ ರಿಕ್ರೂಟ್ ಆಗಿ ಸೆಲೆಕ್ಟ್

0: ಹೋಗ್ತಾ ಇದ್ದಾರೆ ಆಕ್ಚುಲಿ.
1: ಸೊ ಅದರಿಂದ ಎಷ್ಟು ಜನರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ನಿಮ್ಮ ಇನಿಷಿಯೇಟಿವ್ ಕಾರಣ ಆಗಿದೆ.
0: ಖಂಡಿತ ಖಂಡಿತ ಖಂಡಿತ, ಇದು ಕೂಡ ನನ್ನ ಇನಿಷಿಯೇಟಿವ್. ಆಕ್ಚುಲಿ ನಿಮ್ಗೆ ಹೇಳಬೇಕಂದ್ರೆ ಹಾಸನಲ್ಲಿ ಐ ಟಿ ಐ ಕಾಲೇಜ್ ಎಲ್ಲಿದೆ ಅಂತಾನೆ ಗೊತ್ತಿರಲಿಲ್ಲ ಆಕ್ಚುಲಿ. ಸೊ ನಾನೇ ಹೋಗಿ ಹುಡ್ಕೊಂಡು ಹೋಗಿ ಆ ಕಾಲೇಜ್ನವ್ರ ಹತ್ರ ಒಂದು ಪ್ರಪೋಸಲ್ ತಗೊಂಡು ಮತ್ತೆ ಸಾಕಷ್ಟು ಕಂಪನಿಗಳ ಜೊತೆ ಮಾತಾಡಿದ್ಮೇಲೆ ಈ ಜಾಪನೀಸ್ ಕಂಪನಿ ಮುಂದೆ ಬಂದು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಮಾಡಿಕೊಟ್ಟು ನಾನು ಅಲ್ಲೂ ಕೂಡ ಅಷ್ಟೇ, ಪ್ರತಿ ಸಾರಿ ನಾನು ಹಾಸನ್ಗೆ ಹೋದಾಗ ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ಆ ಎಕ್ವಿಪ್ಮೆಂಟು ಮತ್ತು ಸಿಎನ್ಸಿ ಲ್ಯಾಬ್ ಹೇಗೆ ವರ್ಕ್ ಆಗ್ತಿದೆ, ಅದರ ಯುಟಿಲೈಸೇಷನ್ ಹೇಗಿದೆ ಅಂತ ಎಲ್ಲ ನೋಡ್ತೀನಿ. ಜೊತೆಗೆ ಈ ಲ್ಯಾಬ್ ಬರೀ ಐ ಟಿ ಐ ಕಾಲೇಜಿಂದ ಹಾಸನಲ್ಲಿ ಹೋದಂಥ ಮಕ್ಕಳಿಗೆ ಮಾತ್ರ ಯೂಸ್ ಆಗಲ್ಲ, ಆ್ಯಕ್ಚುಲಿ ಇಡೀ ಎಂಟೈರ್ ಹಾಸನ್ ಡಿಸ್ಟಿಕ್ನಲ್ಲಿ ಈ ಮಿಷನ್ನಲ್ಲಿ ಟ್ರೈನಿಂಗ್ ತೊಗೊಳ್ಳೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಮಾಡಿಕೊಡ್ತಾರೆ.
1: ಹಾಗೆ ಅವಕಾಶ
0: ಸಿಕ್ಕಿದೆ.
1: ಮತ್ತು ಈ ಐ ಟಿ ಐ ಸಿ ಎನ್ ಸಿ ಆಪರೇಟರ್ ಅಂದ್ರೆ ಅದು ಥಿಯರಿಟಿಕಲ್ ಆಗಿ ಕಲಿಯೋದು ಅಷ್ಟೇ ಅಲ್ಲ, ನಾವು ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗಿರುತ್ತೆ. ಹಂಗಾಗಿ ಅದ್ ನಿಮ್ಗೆ ಬೇಕೇ ಬೇಕಾಗಿರುತ್ತೆ ಸ್ಟೂಡೆಂಟ್ಸ್ಗೆ. ಇದ್ರ ಜೊತೆಗೆ ಸೈಕಲ್ ಕೂಡ ತಾವು ಪ್ರೊವೈಡ್ ಮಾಡಿದ್ದೀರಾ.
0: ಈಗ 2 ವರ್ಷದ ಹಿಂದೆ ನನಗೆ ಬಂತು, ಯಾಕಂದ್ರೆ ಈ ಸರ್ಕಾರಿ ಶಾಲೆಗಳಿಗೆ ನಾನು ಸಾಕಷ್ಟು ಭೇಟಿ ಕೊಡ್ತಾ ಇರೋದ್ರಿಂದ, ಪ್ರತಿಯೊಂದು ಶಾಲೆಗೆ ಹೋಗಿ ನೋಡಿರೋದ್ರಿಂದ, ಮುಂಚೆ ಸರ್ಕಾರನೇ ಸೈಕಲ್ಗಳನ್ನ ಕೊಡ್ತಾ ಇತ್ತು, ಅದರ ಅವಶ್ಯಕತೆ ತುಂಬಾ ಇದೆ ಆಕ್ಚುಲಿ ಗ್ರಾಮೀಣ ಭಾಗದಲ್ಲಿ. ಸೊ ಹಾಗಾಗಿ ನಾವು ಒಂದು ಪ್ರೋಗ್ರಾಮ್ ಅನ್ನು ಮಾಡೋಣ, ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾವ ಹೆಣ್ಣು ಮಕ್ಕಳು ನಮ್ಮ ಹಾಸನ್ ಡಿಸ್ಟ್ರಿಕ್ಟ್ನಲ್ಲಿ ಹೋದ ವರ್ಷ 10 ಸೈಕಲ್ ಕೊಟ್ಟಿದ್ದೆ, ಈ ಸರಿ 11 ಸೈಕಲ್ ಕೊಟ್ಟೆ ನಾನು. ಪ್ರತಿಯೊಂದು ತಾಲೂಕಿನಲ್ಲೂ ಇಬ್ಬರು ಹೆಣ್ಣು ಮಕ್ಕಳನ್ನ ಹುಡುಕಿ, ಅಂದರೆ ನಾನೇ ಹೈಸ್ಕೂಲ್ಗೆ ಫೋನ್ ಮಾಡಿ ಆ ಪೇರೆಂಟ್ಸ್ ಜೊತೆ ಮಾತಾಡಿ, ಯಾವ ಹೆಣ್ಣು ಮಗು 4-5 ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗುತ್ತೆ, ಆಮೇಲೆ ಅದು ಆಕೆಯ ಸ್ಟಡೀಸ್ನಲ್ಲಿ ಹೇಗಿದ್ದಾಳೆ, ಅದನ್ನು ನೋಡಿಕೊಂಡು ಈ ಪ್ರೋಗ್ರಾಮನ್ನು ಶುರು ಮಾಡಿದ್ವಿ. ಅಗೇನ್ ಈ ಪ್ರೋಗ್ರಾಮ್ಗೂ ಕೂಡ ನಮ್ಮ ಸ್ನೇಹಿತೆಯಾದ ಇವರು ಸಂಧ್ಯಾ ಅವರನ್ನೇ ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಈ ಅವೇರ್ನೆಸ್ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ನಾವು ಹಾಸನದ ಡಿ ಸಿ ಮೇಡಮ್ ಇದ್ದಾರೆ ಲತಾ ಕುಮಾರಿ ಅವ್ರ ಕಲಿಗೆ ಕೊಡಿಸ್ದೆ ಆ್ಯಕ್ಚುಲಿ. ಈ ಸರಿ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒ ಇದ್ದಾರಲ್ಲ ಶುಭಂ ಶುಕ್ಲಾ ಅವ್ರ ಹತ್ರ ಕೊಡಿಸ್ದೆ ಆ್ಯಕ್ಚುಲಿ. ಹೆಣ್ಣು ಮಕ್ಕಳು ಮತ್ತು ಎಲ್ಲರೂ ಅಲ್ಲಿ ಹಾಸನ ಡಿ ಸಿ ಆಫೀಸ್ಗೆ ಕರೆಸಿ ಅಲ್ಲಿಂದ ಕೊಟ್ಟಿದ್ದೆ ಆ್ಯಕ್ಚುಲಿ.
1: ಓಕೆ,
0: ಸೈಕಲ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಲತಾ ಕುಮಾರಿ ಮೇಡಮ್ ಹೇಳಿದ್ರು, ನೀವು ಮುಂಚೆನೇ ಹೇಳಿದ್ರೆ ನಾನು ಡ್ರೆಸ್ ಹಾಕೊಂಡು ಬರ್ತಿದ್ದೆ ಸೈಕಲ್
1: ಬರ್ತಿದ್ದೆ,
0: ಹೌದು ಅಷ್ಟು ಚೆನ್ನಾಗಿದೆ ಸೈಕಲ್ ಅಂತ ಹೇಳಿದ್ರು. ಸೊ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಸೈಕಲ್ನ ಅವಶ್ಯಕತೆ ತುಂಬಾ ಇದೆ.
1: ಹೌದು, ಎಷ್ಟೋ ಜನ ಸ್ಕೂಲ್ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿ ಶಾಲೆಗೆ ಹೋಗೋದಿಲ್ಲ, ವಿಮುಖರಾಗ್ಬಿಡ್ತಾರ ಅವ್ರು ಓದಿನಿಂದ. ಹಂಗಾಗಿ 2014 ತಾವು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀರಾ. ಒಂದು ಅಂಕಿ ಅಂಶಗಳ ಪ್ರಕಾರ ಸರ್, ಇದುವರೆಗೂ ಎಷ್ಟು ಶಾಲೆಗಳಲ್ಲಿ ತಾವು ಕೆಲಸವನ್ನ ಮಾಡಿದ್ದೀರಾ, ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸವನ್ನ ಮಾಡಿದ್ದೀರಾ?
0: ಸೊ ಇದುವರೆಗೂ ನಮ್ಮ ಈ ಅಭಿಯಾನ 2012 ನಮ್ಮ ಊರಿಂದ ಶುರು ಮಾಡಿದ್ದು, ನಮ್ಮ ಊರಿನಲ್ಲಿ ಕೇವಲ 18 ಮಕ್ಕಳಿದ್ದಂಥ ಶಾಲೆಯಿಂದ ಶುರುವಾಗಿದ್ದು, ಪ್ರತಿ ವರ್ಷನೂ ಅದು ಆ್ಯಡ್ ಮಾಡಿಕೊಂಡು ಈಗ 5,000 ಮಕ್ಕಳಿಗೆ ಬಂದು ನಿಂತಿದೆ. ಸೊ ನಮ್ಮ ಆಲೂರು ತಾಲೂಕಿನ ಅಷ್ಟು ಮಕ್ಕಳು ಪ್ರೈಮರಿ ಶಾಲೆಗಳು, ಅದು 2 ಮಕ್ಕಳಿರ್ಬೋದು 200 ಮಕ್ಕಳಿರ್ಬೋದು, ಎಲ್ಲ ಮಕ್ಕಳಿಗೂ ಪ್ರೈಮರಿ ಶಾಲೆಗೆ ನೋಟ್ ಪುಸ್ತಕ ಕೊಡ್ತೀವಿ. ಅದ್ರ ಜೊತೆಗೆ ಚಾಮರಾಜನಗರ ಕೊಳ್ಳೇಗಾಲದ ಹತ್ರ 2 ಶಾಲೆಗಳು, ಆಮೇಲೆ ಇಲ್ಲಿ ಚಿಂತಾಮಣಿ ಹತ್ರ ಮುರುಗಮಲ್ಲ ಅಂತ ಹೇಳಿದೆ ಅಲ್ಲಿ ಒಂದು ಶಾಲೆ, ತುಮಕೂರು ಹತ್ರ ಕಂದಿಗೆರೆ ಅಂತ ಹೇಳ್ಬಿಟ್ಟು ಅದು ಒಂದು ಶಾಲೆ, ಆಮೇಲೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನಲ್ಲಿ 1-2 ಶಾಲೆಗಳು, ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ 1 ಶಾಲೆ, ನಮ್ಮ ಕನಕಪುರ ರೋಡ್ನಲ್ಲಿ 2 ಶಾಲೆಗಳು, ಆಮೇಲೆ ನಮ್ಮ ಹಾಸನಲ್ಲಿ ಆಲೂರು ತಾಲೂಕು ಅಲ್ಲದೇ ಹಾಸನದ ಬೇರೆ ತಾಲೂಕುಗಳಲ್ಲೂ 1-2 ಶಾಲೆಗಳು. ಜೊತೆಗೆ ಈ ಕಳೆದ ವರ್ಷದಿಂದ ಬೆಂಗಳೂರಿನ ನಮ್ಮ ಸಿಟಿ ಮಾರ್ಕೆಟ್ ಹತ್ತಿರ ವಾಣಿ ವಿಲಾಸ್ ಗರ್ಲ್ಸ್ ಹೈಸ್ಕೂಲು, ನನಗೆ ಆಶ್ಚರ್ಯ ಆಗುತ್ತೆ, ಸಿಟಿ ಮಧ್ಯದಲ್ಲಿರುವಂಥ ಒಂದು ಹೆಣ್ಣು ಮಕ್ಕಳ ಶಾಲೆ, ಅಲ್ಲಿ ನೋಟ್ ಪುಸ್ತಕಗಳ ಅವಶ್ಯಕತೆ ಇತ್ತು, ಈಗ 2 ವರ್ಷದಿಂದ ಅಲ್ಲಿ ಕೊಡ್ತಾ ಇದ್ದೀನಿ. ಈ ವರ್ಷ ಕಾಮರಾಜ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಆ ಒಂದು ಶಾಲೆಗೆ ಕೊಡ್ತಾ ಇದ್ವಿ. ಸೊ ಹೀಗೆ ಪ್ರತಿ ವರ್ಷನೂ ನಾನು ಅನ್ಕೋತೀನಿ ನಮ್ಮ ಕೆಪಾಸಿಟಿ ಇರೋದು ಇಲ್ಲಿಗೆ ನಿಲ್ಸೋಣ ಅಂತ ಹೇಳ್ಬಿಟ್ಟು ಅಂತ ಅದು ಪ್ರತಿ ವರ್ಷ ಇನ್ಕ್ರೀಸ್ ಹಾಕೊಂಡು 5,000 ಮಕ್ಕಳಿಗೆ ಬಂದಿದೆ. ಆಮೇಲೆ ಈ ವರ್ಷ 36,200 ನೋಟ್ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ನಾನು
1: ಒಂದು ವರ್ಷದಲ್ಲಿ.
0: ಹೌದು,
1: ಅದು ಯಾವ ಟೈಮಲ್ಲಿ ಏನು ಮಾಡ್ತೀರಿ, ಮತ್ತೆ ಈಗ ನೋಟ್ ಬುಕ್ಸ್ ವಿತರಣೆ ಈ ಟೈಮಲ್ಲಿ ಮಾಡಬೇಕು, ಸೈಕಲ್ ವಿತರಣೆ, ಸ್ಮಾರ್ಟ್ ಕ್ಲಾಸಸ್ ಹೇಗೆ ಪ್ಲಾನ್ ಮಾಡ್ತೀರಾ ನೀವು ಅಂತ?
0: ನೋಟ್ ಪುಸ್ತಕಗಳು ಏನಾಗುತ್ತೆ ಅಂದರೆ ಯೂಶ್ವಲಿ ಮೇ ಎಂಡಲ್ಲಿ ಶಾಲೆಗಳು ಪ್ರಾರಂಭ ಆಗುತ್ತೆ, ಜೂನ್ 15 ಅಥವಾ 20 ಹೊತ್ತಿಗೆ ಅವ್ರದ್ದು ಅಡ್ಮಿಷನ್ಸು ಕ್ಲೋಸ್ ಆಗ್ತಾ ಬರುತ್ತೆ, ಯಾಕೆಂದ್ರೆ ನಮಗೆ ಎಕ್ಸಾಸ್ಟ್ ಸ್ಟ್ರೆಂತ್ ಬೇಕು. ಹಾಗಾಗಿ ಯೂಶ್ವಲಿ ಜೂನ್ ಎಂಡ್ ಹೊತ್ತಿಗೆ ನಾನು ಪ್ರತಿ ವರ್ಷವೂ ನೋಟ್ ಬುಕ್ಸ್ಗಳನ್ನ ಕೊಡ್ತೀವಿ. ಸ್ಮಾರ್ಟ್ ಕ್ಲಾಸ್ಗಳಿಗೆ ನಮಗೆ ಟೈಮ್ ಬೌಂಡ್ ಅಂತ ಏನಿರೋದಿಲ್ಲ ಆ್ಯಕ್ಚುಲಿ, ಆದಷ್ಟು ಫಸ್ಟ್ 6 ಮಂತ್ಸಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಪ್ರತಿ ವರ್ಷವೂ ನಾನು 3-4 ಸ್ಮಾರ್ಟ್ ಕ್ಲಾಸನ್ನು ಆ್ಯಡ್ ಮಾಡ್ತಾ ಬಂದೆ. ಈಗ ಹೋದ ತಿಂಗಳು ಆಗಸ್ಟ್ 23 ನಮ್ಮ ಆಲೂರು ತಾಲೂಕು ಕೆಂಚಮ್ಮನಸ್ಕೋಟೆ ಶಾಲೆ ಸುಮಾರು 3 ಲಕ್ಷದಲ್ಲಿ, ಅಲ್ಲಿ ತುಂಬ ಚೆನ್ನಾಗಿದೆ ಸ್ಟ್ರೆಂತ್ PMC ಶಾಲೆಯಲ್ಲಿ, ಅಲ್ಲಿ ಸುಮಾರು 3 ಲಕ್ಷದಲ್ಲಿ 10 ಡಿಸ್ಟಾಪ್ಗಳು, ಯಾಕೆಂದ್ರೆ ಸ್ಟ್ರೆಂತ್ ಜಾಸ್ತಿ ಇದೆ ಮತ್ತು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿದ್ದೀನಿ.

0: ನಮ್ಮ ಹಾಸನದಲ್ಲಿ ಹಾಸನ ತಾಲೂಕು ಬೈಲಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಲಾಸ್ಟ್ ಫೆಬ್ರವರಿನಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿದ್ವಿ. ಅದು ಕಡೂರು ತಾಲೂಕಿನಲ್ಲಿ ಗಾಂಧಿನಗರ ಅಂತ, ಅಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ ನಮ್ಮದು. ಮತ್ತು ಇಲ್ಲಿ ಕಂದಿಗೆರೆ, ಇಲ್ಲಿ ಇಷ್ಟು ಸ್ಮಾರ್ಟ್ ಕ್ಲಾಸ್ಗಳಿದೆ. ಈಗಾಗಲೇ ನನಗೆ ಲೆಕ್ಕ ಹಾಕ್ದಂಗೆ ಸುಮಾರು ಒಂದು 20 ಶಾಲೆಗಳಂದರೆ ಅಟ್ಲೀಸ್ಟ್ 15 ಪ್ರಿಂಟರ್ಸ್ ಇದೆ ನಮ್ಮದು ಶಾಲೆಗಳಲ್ಲಿ. ಆಮೇಲೆ ಒಂದು 30-40 ಲ್ಯಾಪ್ಟಾಪ್ಗಳನ್ನು ಕೊಟ್ಟಿದ್ದೀನಿ. ಒಂದು 70-80 ಡಿಸ್ಟಾಪ್ಗಳಿದೆ. ಬಟ್ ಇಷ್ಟು ನಾನೇ ಏನಾದರೂ ಸಣ್ಣ
1: ನಿಯರ್ಲಿ 20-25 ಶಾಲೆಗಳು 5,000 ಹೆಚ್ಚು ನೋಟ್ಬುಕ್ಸ್ಗಳನ್ನ ಕೊಟ್ಟಿದ್ದೀರ.
0: ಇದುವರೆಗೆ ನಾವು ಟೋಟಲ್ ಖರ್ಚು ಮಾಡಿರೋವಂಥದ್ದು 2 ಕೋಟಿಗಿಂತ ಜಾಸ್ತಿ ಬಂದಿದೆ.
1: ಎಷ್ಟು ಅವಧಿಯಲ್ಲಿ ಸರ್?
0: ಇದು 2012
1: ಅಷ್ಟು ಮೊತ್ತದಲ್ಲಿ ತಾವು ಮಕ್ಕಳಿಗೆ ಶೈಕ್ಷಣಿಕ ವಸ್ತುಗಳನ್ನ ಅಗತ್ಯವಾದಂತಹ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೀರಿ.
0: ನನಗೆ ಇನ್ನೊಂದೇನಂದ ಆಸೆ ಅಂದ್ರೆ, ನಮಗೆ ತುಂಬಾ ಫೋನ್ ಕಾಲ್ಸ್ ಬರುತ್ತೆ. ನಾನು ಶಾಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಆರ್ಥಿಕ ಶಕ್ತಿಯನ್ನು ನೋಡ್ಕೊಂಡು ಮಾಡ್ತೀನಿ ನಾನು. ಯಾಕೆಂದ್ರೆ ಒಂದು ವರ್ಷ ಹೋಗಿ ನಾವೊಂದು ಮಗುಗೆ ನೋಟ್ ಪುಸ್ತಕ ಕೊಟ್ಬಿಟ್ಟು ನಾವು ಫೋಟೋ ತಗೊಂಡ್ಬಂದ್ರೆ ಅದು ಅಷ್ಟೇ ಸರಿ ಹೋಗಲ್ಲ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಅದೇ ಮಗು ಹೋದ ವರ್ಷ ಯಾರೋ ಬಂದಿದ್ರು ನೋಟ್ ಪುಸ್ತಕಗಳು ಕೊಟ್ಟಿದ್ರು ಅಂತ ಕಾಯ್ತಾ ಇರುತ್ತೆ. ಹಾಗಾಗಿ ನಾನು ಇದುವರೆಗೂ 2018 ಶುರು ಮಾಡಿದಂತ ಯಾವುದೇ ಶಾಲೆಗಳಿಗೂ ಒಂದು ವರ್ಷನೂ ಮಿಸ್ ಮಾಡಿಲ್ಲ ನಾನು.
1: ಓಕೆ,
0: ಹಾಗಾಗಿ ಶಾಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮುಂದಿನ ವರ್ಷನೂ ನನಗೆ ಕೊಡೋ ಕೆಪಾಸಿಟಿ ಇದ್ರೆ ಮಾತ್ರ ಆ ಶಾಲೆಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ನೋಟ್ ಪುಸ್ತಕಗಳಲ್ಲಿ ಒಂದು ಕನ್ನಡ ಹ್ಯಾಂಡ್ ರೈಟಿಂಗ್ ಕೊಡ್ತೀನಿ, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು, ಮತ್ತು ಮ್ಯಾಥ್ಸ್ದು ಬಾಕ್ಸ್ ಟೈಪ್ ಬರೋದಲ್ಲ ಅದು, ಪ್ಲಸ್ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನೋಟ್ ಪುಸ್ತಕಗಳು.
1: ಓಕೆ,
0: ಸೊ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲು ನವಿಲು ಗರಿಯ ಕೊನೆಯ 4 ನಿಮಿಷದ ಕ್ಷಣಗಳಲ್ಲಿ ನಾವಿದ್ದೀವಿ. ಸರ್, ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಾ, ನೀವು ಕಂಡಂತೆ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಮತ್ತು ಅವರ ಶೈಕ್ಷಣಿಕ ಕಲಿಕೆಯ ಗುಣಮಟ್ಟ ಹೆಚ್ಚಾಗಿದೆ ಅಂತ ಅನಿಸಿದೆಯಾ?
1: ಖಂಡಿತ ಹೆಚ್ಚಾಗಿದೆ. ಯಾಕೆಂದರೆ ನೀವು ನೋಡ್ಬೋದು, ನಾನು ಯಾಕೆಂದರೆ ಖಾಸಗಿ ಶಾಲೆಗಳನ್ನ ನೋಡಿದ್ದೀನಿ, ಸರ್ಕಾರಿ ಶಾಲೆಗಳನ್ನು ನೋಡಿದ್ದೀನಿ. ಒಂದು ಕ್ಲಾಸಿಕ್ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಈ ಕರೋನಾ ಟೈಮಲ್ಲಿ ತುಂಬ ಶಾಲೆಗಳಿಗೆ ಮಕ್ಕಳು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಬೆಂಗಳೂರಂತ ಕಡೆ, ಹಾಸನ ಅಂತ ಕಡೆ ಇದ್ದವರೆಲ್ಲ ಹಳ್ಳಿಗೆ ವಾಪಸ್ ಹೋಗಿದ್ರು.
0: ಹೌದು.
1: ಸೊ ಅವಾಗ ಏನ್ ಮಾಡಿದ್ರು, ಬೆಂಗಳೂರಿನಲ್ಲಿ ಖಾಸಗಿ ಶಾಲೆ ಓದುವಂತ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತಗೊಂಡೋಗಿ ಸೇರಿಸಿದ್ರು. ನನಗೆ ಬಂದ ಫೀಡ್ಬ್ಯಾಕ್, ನಾನು ಕಣ್ಣಾರೆ ನೋಡಿರೋದು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಗುವನ್ನ ಅದರ ಪಕ್ಕದಲ್ಲಿ ಕೂರಿಸಿದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ತುಂಬಾ ತುಂಬಾ ಮುಂದೆ ಇದ್ರು. ಖಂಡಿತ ಖಂಡಿತ
0: ಹೆಮ್ಮೆ, ಯಾಕಂದ್ರೆ ನಾವು ಕೂಡ ಸರ್ಕಾರಿ
1: ಶಾಲೆ, ನಾನು ನನ್ನ ಇಂಟ್ರೆಸ್ಟ್ ಸರ್ಕಾರಿ ಶಾಲೆಯಲ್ಲಿ ಮಾಡಿರೋದ್ರಿಂದ. ಸೊ ಹಾಗಾಗಿ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ, ನಾನು ಸರ್ಕಾರಿ ಶಾಲೆ ಕೈಯಲ್ಲಿ ಸಾಕಷ್ಟು ಸರಿ ಹೇಳಿದ್ದೀನಿ. ಆಕ್ಚುಲಿ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಮಗು ಓದಬೇಕು ಅಂದರೆ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಒಂದು ಪ್ರೈವೇಟ್ ಶಾಲೆಗೆ ಸೇರಿಸಿದ್ರೆ ಅವರು, ನಾವು ಕೆಲಕ್ಕ 1-ರಿಂದ 10 ತರಗತಿ ಬರೋ ಹೊತ್ತಿಗೆ 5 ಲಕ್ಷ ಖರ್ಚು ಮಾಡಿರ್ತಾರೆ ಅವರು, ಫೀಸಿಂದ ಹಿಡಿದು ಪ್ರತಿಯೊಂದು. ಆಕ್ಚುಲಿ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ನಿಮ್ಗೆ ಎಲ್ಲೋ ಫ್ರೀ ಸಿಗುತ್ತೆ. ಮಗು ಜಸ್ಟ್ ಒಂದು ಬ್ಯಾಗ್ ನೇತಾಕೊಂಡು ಸ್ಕೂಲಿಗೆ ಬಂದರೆ ಸಾಕು, ಮಿಕ್ಕಿದ್ದೆಲ್ಲವೋ ಸರ್ಕಾರನೇ ಕೊಡುತ್ತೆ. ಸರ್ಕಾರದಿಂದ ಏನು ಕೊಡಲ್ಲ ಅದು ನಮ್ಮಂಥವರು ಕೊಡ್ತೀವಿ ಆ್ಯಕ್ಚುಲಿ. ಸೊ ಇದೇ ಈ 10ನೇ ಕ್ಲಾಸ್ ಮುಗಿಸಿದ ಮೇಲೆ ಅದೇ ವಿದ್ಯಾರ್ಥಿ ಅವನ ಕೆಲಸಕ್ಕೆ ಹೋಗದಿದ್ರು ಇದನ್ನು 5 ಲಕ್ಷ FD ಇಟ್ಕೊಂಡ್ರೆ ಅವನ ಜೀವನ ಆಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಖಂಡಿತ ಉಳಿಯುತ್ತೆ. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಇದೆ ಆಕ್ಚುಲಿ. ಈ ನಮ್ಮ ಸ್ಮಾರ್ಟ್ ಕ್ಲಾಸ್ಗಳ ಬಗ್ಗೆ ನಿಮ್ಗೆ ಇನ್ನೊಂದು ಹೇಳಬೇಕು ನಾನು. ನಮ್ಮ ಸ್ಮಾರ್ಟ್ ಕ್ಲಾಸಲ್ಲಿ 1st standard ಮಗು ಕಂಪ್ಯೂಟರ್ನ ಮುಟ್ಟೋ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ಟಿದ್ವಿ. ಇದೇ ನಮ್ಮ ಬೆಂಗಳೂರಲ್ಲಿ ಆಗಲಿ, ಹಾಸನ, ಬೇರೆ ಯಾವುದೇ ಇದರಲ್ಲಿ ಪ್ರೈವೇಟ್ ಸ್ಕೂಲ್ ನೀವು 2 ಲಕ್ಷ ಫೀಸ್ ಕೊಟ್ಟರು ಬೇಸಿಕ್ ಕಂಪ್ಯೂಟರ್ ಕಲಿಯೋಂಥ ವ್ಯವಸ್ಥೆ ಯಾವ ಶಾಲೆನೂ ಇಲ್ಲ. ಯಾಕೆಂದರೆ ಮನೆಯಲ್ಲೇ ಪೇರೆಂಟ್ಸ್ ಹತ್ರ ಲ್ಯಾಪ್ಟಾಪ್ ಇರುತ್ತೆ ಅನ್ನೋ ಒಂದು ಇದನ್ನು ಇಟ್ಕೊಂಡು ಮಕ್ಕಳಿಗೆ ಇದನ್ನು ಕಲಿಸಲ್ಲ ಆ್ಯಕ್ಚುಲಿ. ಮೂರನೇದಾಗಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂಥ ಒಂದು ಕಲ್ಚರ್ನ ನೀವು ನೋಡಬೇಕು. ಈಗ ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಶಾಲೆ ಲಂಚ್ ಟೈಮ್ಗೆ ಹೋದರೆ ಮಕ್ಕಳು ಫೀಲ್ಡಲ್ಲಿ ಎಲ್ಲೋ ಒಂದು ಕಡೆ ಅವರೊಂದೊಂದು ಗುಂಪಲ್ಲಿ ಊಟ ಮಾಡ್ತಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲಂಚ್ ಟೈಮ್ನಲ್ಲಿ ಒಂದು ಲೈನಲ್ಲಿ ಕೂತ್ಕೊಂಡು
0: ಪ್ರೇಯರ್ ಮಾಡ್ಕೊಂಡು ನಂತರ
1: ಜೊತೆಗೆ ಅವರು ಮಂತ್ರಗಳನ್ನ ಹೇಳಿದ ಮೇಲೇನೆ ಊಟ ಮಾಡಬೇಕು. ಇಂತಹ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ
0: ಒಂದೇ ಥರದ
1: ಊಟ ಆ್ಯಕ್ಚುಲಿ ಒಂದೇ ಥರ ಇರುತ್ತೆ. ಆಮೇಲೆ ನಿಮಗೆ ಅಸತೋಮ ಹೇಳ್ದೇ ಅವ್ರು ಲಂಚ್ ಶುರು ಮಾಡೋ ಹಾಗೆ ಇಲ್ಲ, ಬಟ್ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಅದಿಲ್ಲ ಆ್ಯಕ್ಚುಲಿ. ಸೊ ಇದು ನಮ್ಮ ಸರ್ಕಾರಿ ಶಾಲೆಯ ಶಂತ ಆ್ಯಕ್ಚುಲಿ.
0: ಓಕೆ, ತಾವು ಕೊಡುವಂತಹ ನೋಟ್ಬುಕ್ಕನ್ನು ನಾನು ಗಮನಿಸಿದಾಗ ಹಿಂದೆ ನಮ್ಮ ಬುದ್ಧಿಗೆ ಒಂದಷ್ಟು ಸ್ಫೂರ್ತಿದಾಯಕ ನುಡಿಗಳೆಲ್ಲ ಇದೆ ಸರ್, ಈ ಕಾನ್ಸೆಪ್ಟ್ ಬಗ್ಗೆ ತಿಳಿಸೋದಾದರೆ.
1: ನೋಡಿ, ಈಗ ನಮ್ಮ ಸರ್ಕಾರ, ನಮ್ಮ ಸಮಾಜ ಹೋಗ್ತಾ ಇರೋ ಅಂತ ಒಂದು ಡೈರೆಕ್ಷನ್ ನೋಡಿದ್ರೆ ನಿಮಗೆ, ಎಸ್ಪೆಷಲಿ ಯಂಗ್ ಜನ್ರೇಷನ್ನು, ಡ್ರಗ್ ಅಡಿಕ್ಷನ್ಸ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಇದೆಲ್ಲ ನೋಡಿದಾಗ ಸಾಮಾಜಿಕ ಬದಲಾವಣೆ ನಾವು ಪ್ರೈಮರಿ ಹಂತದಲ್ಲಿ ತಂದ್ರೇ ಚಾನ್ಸ್ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ ಅಂದ್ಬಿಟ್ಟು ಪಂಚಸೂತ್ರಗಳಂತ ಒಂದನ್ನು ಮಾಡಿ, ನಮ್ಮ ಪಂಚಸೂತ್ರದಲ್ಲಿ ಮೊದಲನೇದು ಗುರು ಹಿರಿಯರಲ್ಲಿ ಭಕ್ತಿ ಭಾವ, ಮತ್ತು ಎರಡನೇದು ನಮ್ಮ ತಂದೆ ತಾಯಿನ ಕೊನೆಯವರೆಗೂ ನೋಡ್ಕೋತೀನಿ, ಮತ್ತು ಮೂರನೇದು ಯಾವುದೇ
0: ದುಶ್ಚಟಗಳಿಗೆ
1: ಬಲಿ ಆಗುವುದಿಲ್ಲ, ನಾಲ್ಕನೇದು ನಾನೇನು ಮಾಡ್ತೀನಿ ನಮ್ಮ ಸರ್ಕಾರಿ ಶಾಲೆ ಅಥವಾ ನಿಮ್ಮ ಊರಿಗೆ ಒಂದ್ಸರಿ ವಿಸಿಟ್ ಕೊಡಿ, 5ನೇದು ಶಾರ್ಟ್ಕಟ್ನಲ್ಲಿ ಹಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಈ ಒಂದು
0: ಇದರ ಅರ್ಥ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಮಂಜುನಾಥ್ ಅಂತ ಮುಂದೆ ಬರಬೇಕು,
1: ಖಂಡಿತ ಮುಂದೆ ಬರಬೇಕು. ಪ್ಲಸ್ ಪ್ರೈಮರಿ ಹಂತದಲ್ಲೇ ಮಕ್ಕಳಿಗೆ ನಾವು ಒಂದು ಒಳ್ಳೆ ಸಂಸ್ಕಾರವನ್ನು ಕಲಿಸಿದ್ರೆ ಫಸ್ಟ್ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಅವ್ರು ಬೆಳೆಯುವಂಥ ಒಂದು ಸಮಾಜ ಚೆನ್ನಾಗಿರುತ್ತೆ, ಅಂದ ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಪಂಚಸೂತ್ರಗಳನ್ನ ನಾನು ಮಾಡಿರುತ್ತೆ.
0: ಇಷ್ಟೇ ಅಲ್ಲ, ಈ ಶಾಲೆಗಳ ಸಾಮಾಜಿಕ ಅಭಿವೃದ್ಧಿಯ ಜೊತೆ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತಾವು ತೊಡಗಿಸಿಕೊಂಡಿದ್ದೀರ ನೋಡ್ತಾ ಇದೆ. ಅಕಾಲಿಕವಾಗಿ ಮೃತಪಟ್ಟಂತಹ ಯೋಧರ ಕುಟುಂಬಗಳಿಗೆ ನೆರವಾಗುವಂಥದ್ದು, ಇದ್ರ ಬಗ್ಗೆ ತಾವು ಈ ಸೋಷಿಯಲ್ ಕನ್ಸರ್ನ್ ಬಗ್ಗೆ ಹೇಳೋದಾದ್ರೆ.
1: ಇಲ್ಲ, ನಮಗೆ ಮುಂಚೆಯಿಂದನೂ ಇತ್ತು ನಿಮಗೆ ಸಮಾಜಕ್ಕಿದ್ದು. ನಿಮಗೆ ಪುಲ್ವಾಮಾದಲ್ಲಿ 40 ಜನ ಸೋಲ್ಜರ್ಸ್ ಹತ್ತದ ಗುರುವಿಂದ ಹಿಡಿದೇ ಇರ್ಬೋದು, ಆಮೇಲೆ ಗುಲ್ಬರ್ಗದಲ್ಲಿ ಯಾರೋ ಒಬ್ರು BSF ಒಬ್ರು ಸುತ್ತೋದಾಗ ನಮ್ಮ ಇನ್ಫೋಸಿಸ್ ಫೌಂಡೇಶನ್ಗೆ ನಾನು ಅಪ್ರೋಚ್ ಮಾಡಿ ಮೇಡಮ್ ಕಡೆಯಿಂದ 10 ಲಕ್ಷ ಕೊಡಿಸಿದ್ದೆ. ಜೊತೆಗೆ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಸಂಸ್ಥೆ, ನಾನು ವರ್ಕ್ ಮಾಡಿದ ಕಂಪನಿಯಿಂದ ಯಾರಿಗೆ ಪ್ರಾಬ್ಲಮ್ ಆದ್ರೂ ಪ್ರತಿ ವರ್ಷವೂ ಅಂಥ ಇನ್ಸಿಡೆಂಟ್ ಬಂದಾಗ ನಾವು ಹೆಚ್ಚು ಕಡಿಮೆ ಒಂದು 50-60 ಲಕ್ಷ ಆ ರೀತಿ ನಾನು ಕಲೆಕ್ಟ್ ಮಾಡಿಬಿಟ್ಟು ಆ ಫ್ಯಾಮಿಲಿಗಳಿಗೆ ತಲುಪಿಸಿದ್ದೀನಿ ನಾನು ಆಕ್ಚುಲಿ.
0: ಓಕೆ, ಖುದ್ದು ತಾವು ಭೇಟಿ ನೀಡಿ ಅವರಿಗೆ
1: ಹೌದು ಅವಶ್ಯಕತೆ
0: ನೋಡ್ಕೊಂಡು
1: ಸಹಾಯ ಮಾಡಿದ್ರು. ಎಲ್ಲೂ ಕ್ಯಾಶ್ ಕೊಡಲ್ಲ ಅವ್ರಿಗೆ, ಯಾವ್ದಾದ್ರು ಒಂದು ಪಾಲಿಸಿನೋ ಈ ತರದನ್ನು
0: ಪಾಲಿಸಿ ಮಾಡಿಸೋದ್ರ. ಸೊ ಅದು ಸಸ್ಟೈನ್ ಆಗ್ಬೇಕು, ಚೆನ್ನಾಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ವಿಷಯಗಳನ್ನ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ನಿಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಶ್ರೀನಿವಾಸ್ ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದರೆ, ಭೀಮೋಜಿರಾವ್ ಜಗತಾಪ್ ದೇವದುರ್ಗದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಹಾಗೂ ನವಿಲುಗರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ, ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ನಿಮ್ಮಿಂದ, ನಿಮ್ಮ ಸ್ನೇಹಿತರ ಗುಂಪಿನಿಂದ ಆಗಲಿ, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ನನ್ನ ಹಾಗೆಯೇ ಪ್ರತಿ ತಾಲೂಕಿನಲ್ಲೂ ಮಂಜುನಾಥ್ ಕಳಿಂಗಪ್ಪ ಅಂತ ಒಬ್ಬರು ಮುಂದೆ ಬಂದು ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅನ್ನೋದು ನನ್ನ ಆಶೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 1:01. ಗುರುವಾರದ ಗುಡ್ ಟೈಮ್ ಮಧ್ಯಾಹ್ನದ ಹೊತ್ತು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಸಿಂಪಲ್ ಆಗಿ ಒಂದು ನಮ್ಮ ಸಾಂಪ್ರದಾಯಿಕ ಪಾನೀಯವನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಪುದೀನ, ಜೀರಿಗೆ ಮತ್ತು ಬೆಲ್ಲ ಮತ್ತು ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪು. ಪಾನೀಯ ಬೇಕಂದ್ರೆ ನೀರಿರಲೇಬೇಕಲ್ಲ. ಇಷ್ಟನ್ನು ರೆಡಿಯಾಗಿ ಇಟ್ಕೊಂಡ್ರೆ ನೋಡಿ, ಸ್ವಲ್ಪ ಹಿತ್ಲಿಗೋಗಿ ಇವೆಲ್ಲ ಕಿತ್ಕೊಂಬಂದ್ಬಿಟ್ರೆ ನೀವು ಕೂಡ ನಾನು ಹೇಳ್ತಿದ್ದಂಗೆ ಪಾನೀಯವನ್ನು ರೆಡಿ ಮಾಡಬಹುದು. ಪುದೀನ, ಜೀರಿಗೆ, ಬೆಲ್ಲ, ನಿಂಬೆಹಣ್ಣು, ಉಪ್ಪು ಮತ್ತು ನೀರು ಇಷ್ಟಿದ್ರೆ ಒಂದು ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರವಾದಂತಹ ಪಾನೀಯ ರೆಡಿಯಾಗುತ್ತೆ. ಇದು ಇವತ್ತಿನ ಕರೀಲಿ ಕೈರುಚಿ ಕಂಟೆಂಟ್ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಪಾನೀಯ ರೆಡಿ ಆಗಬೇಕಿದೆ. ನಾವು ಹೇಳಿದ್ವಿ ಪುದೀನ ಬೇಕು, ಜೀರಿಗೆ ಬೇಕು, ಬೆಲ್ಲ ಬೇಕು, ಅದಕ್ಕೆ ಹಾಕೋಕೆ ನಿಂಬೆ ರಸ ಮತ್ತು ಉಪ್ಪು ನೀರು ಬೇಕು ಅಂತ. ಈಗೇನು ಮಾಡಬೇಕು, ಪಾನೀಯ ಸಾಂಪ್ರದಾಯಿಕ ಪುದೀನ ಪಾನೀಯ ಇದರ ಹೆಸರು. ಹೆಂಗೆ ಮಾಡೋದು ಅಂತಂದರೆ, ಪುದೀನ ಮತ್ತು ಜೀರಿಗೆ ಬೆಲ್ಲವನ್ನು ಮೂರನ್ನೂ ತಗೊಂಡು ಗ್ರೈಂಡ್ ಮಾಡಿ ಅದನ್ನು ಶೋಧಿಸ್ಕೋಬೇಕು. ಅಂದರೆ ಅದರಲ್ಲಿರ್ತಕ್ಕಂತಹ ಕಸ ಇರ್ಬೋದು, ಕಡ್ಡಿ ಇರ್ಬೋದು, ಬೆಲ್ಲದಲ್ಲೆಲ್ಲ ಸ್ವಲ್ಪ ನಮ್ಮ ಕಬ್ಬಿನ ಗರಿಗಳು, ಎಲೆಗಳು ಇವೆಲ್ಲ ಇರುತ್ತೆ, ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಅದಕ್ಕೆ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಶೋಧಿಸಿ ಕುಡಿದು ನೋಡಿ, ಹಬ್ಬ ಏನು ಚೆನ್ನಾಗಿದೆ, ಯಾವ ಅಂಗಡಿಯಲ್ಲೂ ಕೂಡ ಇಂಥ ಒಂದು ಪಾನೀಯ ಡ್ರಿಂಕ್ಸ್ ಸಿಗೋದೇ ಇಲ್ಲ ಅಂತ ಅನಿಸತ್ತೆ. ರೆಡಿ ಮಾಡಿ ಪುದೀನ ಜೀರಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಅನಂತರ ಅದಕ್ಕೆ ನಿಂಬೆ ರಸ ಮತ್ತು ಉಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಎಲ್ಲವೂ ಕೂಡ ಚೆನ್ನಾಗಿ ಕರಗಬೇಕು. ಆ ನಂತರ ಕುಡಿದು ನೋಡಿ, ಸಖತ್ತಾಗಿದೆ ಅಂತ ಹೇಳಿ ನೀವು ನಾಳೆ ನನಗೂ ಒಂದು ಗ್ಲಾಸ್ ತರ್ತೀರಾ. ಹಾಗಿರತ್ತೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ಕರೆಯಲಿ ಕೈರುಚಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ದೇಶವು ಇಂದು ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. 1932ರ ಅಕ್ಟೋಬರ್ 8ರಂದು ಸ್ಥಾಪನೆಯಾದ ಈ ಪಡೆ ಮುಂದಿನ ದಶಕಗಳವರೆಗೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಂತಹ ವಾಯುಶಕ್ತಿಯ ದೃಷ್ಟಿಕೋನಕ್ಕೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಾಯುಪಡೆಯ ಯೋಧರು, ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿರುವ ರಾಷ್ಟಪತಿ, ಭಾರತೀಯ ವಾಯುಪಡೆಯು ವೃತ್ತಿಪರತೆ, ಶಿಸ್ತು ಮತ್ತು ಸನ್ನದ್ದತೆಯ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿ ಸೇವೆಯನ್ನು ಸಲ್ಲಿಸಿದೆ. ದೇಶದ ಭದ್ರತೆಯನ್ನು ರಕ್ಷಿಸುವಲ್ಲಿ ಭಾರತೀಯ ವಾಯುಪಡೆಯ ಯೋಧರ ಧೈರ್ಯ, ನಿಖರತೆ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಯುಪಡೆಯು ಆಕಾಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಜನರ ಮನದಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನಗಳು, ದತ್ತಾಂಶ ಮತ್ತು ಡ್ರೋನ್ಗಳ ಅಳವಡಿಕೆಯೊಂದಿಗೆ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಾಯುಪಡೆ ಸದಾ ಸುಸಜ್ಜಿತವಾಗಿದೆ. ಆಪರೇಷನ್ ಸಿಂಧೂರ್ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅಜೇಯ ಶೌರ್ಯ, ಅತ್ಯಂತ ನಿಖರತೆ ಮತ್ತು ಪ್ರಬಲ ದಾಳಿಯ ಸಾಮರ್ಥ್ಯದ ಕಥನವನ್ನು ಭೂಮಿ ಹಾಗೂ ದೂರದ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳು ಸಾಕ್ಷೀಕರಿಸುವಂತಹ ನೈಜ ವೀರರ ಪಡೆಯಿದು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ನಿನ್ನೆ ಆರಂಭವಾದ 4 ದಿನಗಳ ಕಾರ್ಯಕ್ರಮವು ದೂರಸಂಪರ್ಕ, ಡಿಜಿಟಲ್ ಸಂಪರ್ಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಲ್ಲಿ ಭಾರತದ ಗಮನಾರ್ಹ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಐಎಂಸಿ 2026ರ ವಿಷಯವು ಸ್ಕೇಲ್ ವಿತೌಟ್ ಬೌಂಡರೀಸ್ ಆಗಿದ್ದು, ಇದು ಡಿಜಿಟಲ್ ನಾವೀನ್ಯತೆ, ಮುಂದಿನ ಪೀಳಿಗೆಯ ಸಂಪರ್ಕ ಮತ್ತು ತಂತ್ರಜ್ಞಾನ ನೇತೃತ್ವದ ಬೆಳವಣಿಗೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಭಾರತೀಯ ಮೊಬೈಲ್ ಕಾಂಗ್ರೆಸ್ ವೇದಿಕೆಯು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ವಿಕಾಸ ಮತ್ತು ಡಿಜಿಟಲ್ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಇಂದು ದೇಶದ ಪ್ರತಿಯೊಂದು ಜಿಲ್ಲೆಗೂ 5G ಸಂಪರ್ಕ ತಲುಪಿದೆ. ಭಾರತದಾದ್ಯಂತ 5G ಸಂಪರ್ಕವನ್ನು ನಿರ್ವಹಿಸಲು ಪ್ರಸ್ತುತ 550,000ಕ್ಕೂ ಹೆಚ್ಚು ಬೇಸ್ ಸ್ಟೇಷನ್ಗಳಿವೆ ಎಂದು ಹೇಳಿದರು. ಬಳಿಕ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಂತ್ರಜ್ಞಾನವು ಕೊನೆಯ ಹಳ್ಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಎಂಬುದು ಪ್ರಧಾನಿ ಆಶಯವಾಗಿತ್ತು. ತಂತ್ರಜ್ಞಾನದ ಪ್ರಸರಣವು ಕೈಗೆಟುಕುವ ದರದಲ್ಲಿದ್ದಾಗ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹಾಗೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಎಸ್ಟಿ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ತೊಡಕುಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳೀಕರಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಮುಖ್ಯ ಉದ್ದೇಶವಾಗಿದೆ. ಈ ಐದು ಅಂಶಗಳ ಪ್ರಸ್ತಾವನೆಯು ಪ್ರಕ್ರಿಯೆ ಸುಧಾರಣೆಗಳು, ರಚನಾತ್ಮಕ ಸುಧಾರಣೆಗಳು, ಜೀವನ ಮತ್ತು ವ್ಯಾಪಾರ ನಿರ್ವಹಣೆಯ ಸುಲಭೀಕರಣ, ಸೇವಾ ರಫ್ತು ಮತ್ತು ಇ ಕಾಮರ್ಸ್ನಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಅಕ್ಟೋಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇವರ ಅಂತ್ಯಕ್ರಿಯೆಯು ಇಂದು ಸಂಜೆ 4 ಗಂಟೆಗೆ ಪುಣೆ ಸಮೀಪದ ಡಾಂಜಿಯಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಮಹಾರಾಷ್ಟ ಸರ್ಕಾರ ನಿರ್ಧರಿಸಿದೆ. ಡಾಂಜಿಯಲ್ಲಿರುವ ನಾನಾ ಪಾಟೇಕರ್ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದಲ್ಲಿ ತಮ್ಮ ಶ್ರೇಷ್ಠ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದ ನಟ ದಶಕಗಳ ಸುದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದರು. 3 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲೆ ಜೋಡಿಯು ರೊಮೇನಿಯಾದ ಎಡ್ವರ್ಡ್ ಅಯೋನಿಸ್ಕ್ ಮತ್ತು ಬರ್ನಾಡೆಟ್ ಸ್ಟೋಕ್ಸ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಡಬ್ಲ್ಯೂಟಿಟಿ ಗ್ರ್ಯಾಂಡ್ ಸ್ಮ್ಯಾಶ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. 5ನೇ ಶ್ರೇಯಾಂಕಿತ ಭಾರತೀಯ ಜೋಡಿಯು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 11-9, 13-11, 11-3 ಅಂತರದಲ್ಲಿ ಗೆದ್ದು ಅಂತಿಮ 4ರ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತು. ಆದಾಗ್ಯೂ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾನವ್ ಠಕ್ಕರ್ ಅವರು ಫ್ರಾನ್ಸ್ನ 7ನೇ ಶ್ರೇಯಾಂಕಿತ ಆಟಗಾರ ಅಲೆಕ್ಸಿಸ್ ಲೆಬ್ರನ್ ವಿರುದ್ಧ 0-3 ಅಂತರದಲ್ಲಿ ಸೋತು ರೌಂಡ್ ಆಫ್ 32 ಹಂತದಲ್ಲೇ ಹೊರಬಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 1:20 ಕೇಳಿ ಕಕ್ಕದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಫಲನೋಡು ಬರಿ ಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು? ಜಗದ ಸೊಗದರಸಿಕೆಯ ಫಲನೋಡು ಬರಿ ಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು? ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ.

ಜಗದ ಸ್ವಗದ ಅರಸಿಕೆಯ ಫಲ ನೋಡು ಬರಿ ಕಲಹ ಅಂತ ಕೂಡ ಎಚ್ಚರ ಮಾಡಿದ್ದಾರೆ. ಜಗತ್ತಿನ ಸುಖನ ಅರಸುವ ಫಲ ಅಂದ್ರೆ ಬರೀ ಕಲಹ. ಸರಳವಾಗಿ ಸೌಮ್ಯವಾಗಿ ತಾನಾಗಿಯೇ ಒಂದು ಸುಖವೇ ಸುಖ. ಆದರೆ ಬದುಕಿನಲ್ಲಿ ಸುಖ ಪಡಬೇಕಾದ್ರೆ ಜಗಳಾಡಬೇಕು. ಯಾಕೆ ಜಗಳ ಮಾಡ್ತೀವಿ? ನೀವು ನನ್ನನ್ನು ಏಕೆ ಪ್ರೀತಿಸುವುದಿಲ್ಲ? ನೀನು ಸಂತೋಷವಾಗಿದ್ರೆ ತಾನೇ ನನಗೆ ಸುಖ. ಅಂದ್ರೆ ವಿ ಆರ್ ಆಲ್ ಟ್ರೇಡರ್ಸ್ ಈವನ್ ಇನ್ ಲವ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಾವು ಪ್ರೇಮಿಸುವುದರಿಂದ ಪ್ರೀತಿಸುವುದರಿಂದ ಸಂಕಟ ಪಡೋದಿಲ್ಲ, ಅದನ್ನ ಮತ್ತೆ ಅದನ್ನು ಕೂಡ ವಾಪಸ್ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಸಂಕಟ ಪಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೊಡಬೇಕಾದ ಹಣ ಕೊಟ್ಟಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು, ಮಗಳ ಮದುವೆನಲ್ಲಿ ಅವಳ ಸುಖಕ್ಕಾಗಿ ಜಗಳ, ಹೀಗೆ ಸುಖದ ಅರಸಿಕೆಯಲ್ಲಿ ನಾವು ಸೋಲ್ತಾ ಹೋಗ್ತೇವೆ. ಮೃಗಗಳಂತೆ ವರ್ತಿಸ್ತಾ ಇರತಕ್ಕಂತಹ ಜನರುಗಳ ಮನುಷ್ಯರ ಆವೇಶಕ್ಕೆ ಒಳಗಾಗಿ ನೇರಾಗಬೇಕಾಗಿದೆ. ಕಾಡು ಬೂದಿಯಾದ ಮೇಲೆ ಕಾಡಿನ ಕಿಚ್ಚು ಮುಗಿಯುತ್ತೆ. ಕಿಚ್ಚು ಮತ್ತೆ ಕಾಡಿನ ಹಗೆತನ ಹೀಗೆ ಕೊನೆಗೊಳ್ಳುತ್ತದೆಯೋ ಹಾಗೆ ಸುಖ ಸಂಕಟಗಳ ತುಂಟಾಟ ಹೊಡೆದಾಟ ನಡೀತಾ ಇರುತ್ತೆ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ಸುಖ ದುಃಖದ ನೆರಳು, ದುಃಖ ಸುಖದ ನೆರಳು ಅಂತ ಹೇಳಿ. ಎಷ್ಟೋ ಕಷ್ಟ ಸಂಕಟಗಳನ್ನ ನಾವೇ ಬರ್ಮಾಡ್ಕೊಳ್ತೇವೆ, ಅದನ್ನ ತೀರಿಸಲಿಲ್ಲ ಅಂತ ಸಂಕಟ ಪಡ್ತೇವೆ. ಹಾಗೆ ಹಾಗೆ ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಾಗೋದು ಬೇಡ. ಅರಸಿಕೆಯ ಫಲ ಬರೀ ಕಲಹ ಅನ್ನೋದನ್ನ ಎಚ್ಚರಿಕೆಯನ್ನ ಗುಂಡಪ್ಪನವರು ಕೊಟ್ಟಿದ್ದಾರೆ.

ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ.

0: ದುಃಖ ಸುಖದ ನೆರಳು ಅನ್ನೋ ಮಾತನ್ನು ಹೇಳಿದ್ವಿ. ಅದೇ ಅಭಿಪ್ರಾಯವನ್ನ ಮುಂದುವರೆಸ್ತಾ ಗುಂಡಪ್ಪನವರು 865 ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು. ಬೇಸಿಗೆ ಕಾಲ ಕಳೆದು ಮಳೆ ಬಂದಾಗ ಮತ್ತೆ ಸಸಿ ಚಿಗುರುತ್ತೆ. ಬಂಗಾರವನ್ನ ಕಾಯಿಸಿ ಕಸ ತೆಗೆದ ಬಳಿಕ ಅದೇ ಪುಟುಗೊಳ್ಳುತ್ತೆ, ಕಂಗೊಳಿಸುತ್ತೆ. ಮನುಷ್ಯ ಜೀವನವು ಕೂಡ ದುಃಖದ ಕಣ್ಣೀರಿನಿಂದ ಶುಚಿಯಾಗುತ್ತೆ. ಮಳೆ ನೀರಿನಿಂದ ಮಣ್ಣು ಶುಚಿಯಾಗಲ್ವೇ? ಹಾಗೆ ತರುವಾಯ ಹೊಸ ಜೀವನದ ಉದಯ ಆಗತ್ತೆ. ಬದುಕಿನ ನಾವು ಅನುಭವಿಸುವ ಕಷ್ಟ ಕಾರ್ಪಣ್ಯಗಳ ತಾಪ ಸಂಕಟ ಆರಿ ಸುಖ ಸಂತೋಷ ಮನಸ್ಸಿಗೆ ನೆಮ್ಮದಿ ದೊರಕುತ್ತೆ. ಹೊಸ ಬದುಕಿಗೆ ನಾಂದಿಯಾಗತ್ತೆ. ಬದುಕಿನ ಕುಲುಮೆಯಲ್ಲಿ ಕಲ್ಮಶಗಳು ಕಳೆದು ಮನುಷ್ಯನು ಕೋರೈಸುವ ಬಂಗಾರದ ಮನುಷ್ಯ ಆಗ್ತಾನೆ. ಅದರಿಂದ ದುಃಖ ಬಂತು ಅಂತಕ್ಕಂಥ ಮಾತು ಬೇಡ. ಅದರಿಂದ ಅದಕ್ಕೆ ಹೇಳ್ತಾರೆ, ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ತತ್ವ ಎತ್ತುವ ಮಂತು ಅನ್ನೋದನ್ನು ಹೇಳಿದ್ದಾರೆ. ದುಗುಡ ಆತ್ಮವನ್ನ ಕಡೆದು ತತ್ವವನ್ನು ಎತ್ತಕ್ಕಂಥ ಮಂತು ಅಂದ್ರೆ ಕಡಗೋಲು. ಹಾಗೆ ಸುಖ ದುಃಖೇ ಸಮಯ ಕೃತ್ವ ಲಾಭವು ಲಾಭವು ಜಯಾಜಯವು ಭಗವದ್ಗೀತೆಯ ಸಂದೇಶವನ್ನು ಕೂಡ ಕೇಳಿದ್ದೇವೆ. ಅಂದ್ರೆ ಇದೆಲ್ಲವೂ ಕೂಡ ದುಃಖ ಬಂತು ಅಂತ ಹೇಳಿದ್ರೆ ನಮ್ಮ ನಿಜವಾದ ಸಂಬಂಧ, ನಿಜವಾಗಿರ್ತಕ್ಕಂಥ ಆಸೆಗಳು, ಅದಕ್ಕಿರ್ತಕ್ಕಂಥ ಇತಿಮಿತಿಗಳು, ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂತಹ ಸತ್ಯಾಂಶಗಳು, ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರಬೇಕಾದ್ರೆ ಸುಖದಲ್ಲಲ್ಲ, ದುಃಖದಿಂದ ಮಾತ್ರ ಸಾಧ್ಯ ಅದು. ಅದಕ್ಕೆ ಅದನ್ನು ನಾವು ಈ ರೀತಿಯಲ್ಲಿ ಗಮನಿಸೋಣ ಅಂತ ನಮ್ಮನ್ನ ಎಚ್ಚರಿಸಿದ್ದಾರೆ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ

0: ಸಂಪರ್ಕಿಸಿ cbsblr@gmail.com.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 1:32. ಗುರುವಾರದ ಗುಡ್ ಟೈಮ್ ಮಧ್ಯಾಹ್ನದ ಹೊತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮ ಆರಂಭ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದಾರೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ ಪ್ರಮುಖವಾಗಿ ರಚನಾತ್ಮಕ ಸುಧಾರಣೆಗಳು, ಸುಲಭವಾಗಿ ವ್ಯಾಪಾರ ಮಾಡುವ ವಾತಾವರಣ, ಇ ಕಾಮರ್ಸ್ ಮತ್ತು ಸೇವೆಗಳ ರಫ್ತು ಸೇರಿದಂತೆ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೆಕ್ಕೆಜೋಳ, ಹುರುಳಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿದ ಅವರು ಬೆಳೆ ನಷ್ಟ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ರೈತರನ್ನು ಕಾಪಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗತ್ಯಬಿದ್ದರೆ ಸಾಲ ಪಡೆದು ರೈತರಿಗೆ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದ ಮಾನದಂಡ ಪ್ರಕಾರ 8,500 ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎಂದು ತಿಳಿಸಿದ್ದಾರೆ. ಬರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಬೆಳೆ ವಿಮೆಯ ಹಣವನ್ನು ಶೀಘ್ರವಾಗಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮರುಪಾವತಿಗೆ 5 ವರ್ಷಗಳ ಕಾಲಾವಕಾಶ

0: ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗಿದ್ದು ಬೆಂಬಲ ಬೆಲೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ನಡುವೆ ನಡೆದ ಒಡಂಬಡಿಕೆ ವಿನಿಮಯಕ್ಕೆ ಸಾಕ್ಷಿಯಾಗಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಧುನಿಕ ಕಲೆಯ ಪರಿಚಯ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಎನ್ಜಿಎಂಎ ಕಲಾ ಶಿಕ್ಷಣದ ಮಾದರಿಗಳು ಹಾಗೂ ಸಂಪನ್ಮೂಲ ಅಭಿವೃದ್ಧಿಪಡಿಸಲಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ತನ್ನ ಶಾಶ್ವತ ಸಂಗ್ರಹಾಲಯದಲ್ಲಿರುವ ಆಯ್ದ ಡಿಜಿಟಲ್ ಕಲಾಕೃತಿಗಳನ್ನು ಒದಗಿಸಲಿದೆ. ಜೊತೆಗೆ ಗ್ರಂಥಪಾಲಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ರೂವಾರಿ ಯಾರು ಎಂಬುದು ತಿಳಿದಿದ್ದು ಆರೋಪ ಸಾಬೀತುಪಡಿಸಲು ತಮ್ಮ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಡಾ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ವಿರುದ್ದ ರಹಸ್ಯ ಕಾರ್ಯಾಚರಣೆ ಮೂಲಕ ಕೆಟ್ಟ ಹೆಸರು ತರುವ ಪ್ರಯತ್ನಗಳ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದ್ದು ಅವರಿಗೆ ಮಾಹಿತಿ ಸಿಕ್ಕಿರಬಹುದು. ಇದರ ಆಧಾರದ ಮೇಲೆ ಸಚಿವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಮತ್ತು ದೇಶದ ಅಭಿವೃದ್ಧಿಯ ಪಥವನ್ನು ಸಹಿಸಲಾಗದೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಶಾಂತಿ ಕದಡುವ ಷಡ್ಯಂತ್ರ ನಡೆಸುತ್ತಿದೆ ಎಂದು ದೂರಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಾದ ಯುಕೆಪಿ ಮತ್ತಿತರ ಪ್ರಮುಖ ಯೋಜನೆಗಳಿಗೆ ಆದ್ಯತೆ ನೀಡುವ ಬದಲು ಎಲ್ಲಾ ತಾಲ್ಲೂಕುಗಳಲ್ಲೂ ರಿಂಗ್ ರೋಡ್ ಮಾಡುವ ಘೋಷಣೆ ಮಾಡಲಾಗುತ್ತಿದೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದೆ ಎಂದು ಆರೋಪಿಸಿದ್ದಾರೆ. ಸಚಿವರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಬಹುಭಾಷಾ ಹಿರಿಯ ನಟ ಹಾಗೂ ನಿರ್ದೇಶಕ ನಾನಾ ಪಾಟೇಕರ್ ನಿಧನ ಹೊಂದಿದ್ದಾರೆ. ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಾಟೇಕರ್ ಅವರ ಅಸಾಧಾರಣ ಪ್ರತಿಭೆ, ಮರೆಯಲಾಗದ ಅಭಿನಯ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಸ್ಮರಣೀಯ ಪಾತ್ರಗಳನ್ನು ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿದ್ದು, ಪಾಟೇಕರ್ ಓರ್ವ ಶ್ರೇಷ್ಠ ನಟ, ರಂಗಭೂಮಿಯ ದಿಗ್ಗಜ ಹಾಗೂ ಸಹಾನುಭೂತಿಯುಳ್ಳ ಸಮಾಜ ಸೇವಕ ಎಂದು ತಿಳಿಸಿದ್ದಾರೆ. ನಾಮ್ ಫೌಂಡೇಶನ್ ಮೂಲಕ ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗಾಗಿ ಶ್ರಮಿಸಿದ ಸಂವೇದನಾಶೀಲ ವ್ಯಕ್ತಿ ಪಾಟೇಕರ್ ಎಂದು ಹೇಳಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತ್ತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆಯಿತು. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಬೆಳೆ ಇಳುವರಿಯೂ ಹೆಚ್ಚಿ ಭತ್ತ ಶೇಕಡ 5.79, ಜೋಳ ಶೇಕಡ 7.14, ಸೋಯಾಬೀನ್ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬಿನ ಇಳುವರಿಯಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ಅರಣ್ಯ ಇಲಾಖೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇವರ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ವನ್ಯಜೀವಿಗಳ ಉಳಿವಿಗಾಗಿ ಆವಾಸ ಸ್ಥಾನಗಳ ಜೋಡಣೆ ಎಂಬ ವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಭೇಟಿ ನೀಡಿ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿಕಸಿತ ಭಾರತ್, ಜಿರಾಮ್ಜಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27 ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಾಲಕ ತಾನೀಶ್ ಎನ್ ಆಯ್ಕೆಯಾಗಿದ್ದಾನೆ. ಈತ ಮಿನುಗುತ್ತಾರೆ ಎಂಬ ಚುಟುಕು ಕವನ ಸಂಕಲನ ಬರೆದಿದ್ದು ಹೊಯ್ಸಳ ಪ್ರಶಸ್ತಿ ಪುರಸ್ಕೃತನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಸಾರ್ವಜನಿಕ ಜೀವನವನ್ನು ಶುರು ಮಾಡಿ 25 ವರ್ಷಗಳು ತುಂಬುತ್ತಾ ಇದೆ. ಈ ನೆಪದಲ್ಲಿ ದೇಶಾದ್ಯಂತ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಆ ಚಟುವಟಿಕೆಗಳಿಗೆ ಜನಸೇವಾ ದೇಶ ಸೇವಾ ಅನ್ನುವಂಥ ಶೀರ್ಷಿಕೆಯನ್ನು ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಯ ಸುದ್ದಿ ವಿಭಾಗವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಕುರಿತಂತೆ ಒಂದು ಚರ್ಚೆಯನ್ನು ಹಮ್ಮಿಕೊಂಡಿದೆ. ಚರ್ಚೆಯಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಬಂದಿದ್ದಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿಯವರು. ಬೆಂಗಳೂರಿನಲ್ಲಿರುವ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಡಾಕ್ಯುಮೆಂಟೇಷನ್ ರಿಸ್

0: ರಿಸರ್ಚ್ ಟ್ರೈನಿಂಗ್ ಸೆಂಟರ್ನ ಮಾನ್ಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಶ್ರೀಧರನ್ನ ನಾನು ಈ ಚರ್ಚೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ತೀನಿ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಇರತಕ್ಕಂಥ ತಮಗೆ ಈ 2020 NEP ಅಂದ ಕೂಡಲೇ ಇದರ ಅನಿವಾರ್ಯತೆ ಅಗತ್ಯತೆ ಬಗ್ಗೆ ತಿಳಿಸ್ಕೊಡಿ ಸರ್.
1: ಸರ್, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತೇಳಿ 1948 ಮತ್ತು 49 ಇಸ್ವಿಲಿ ಭಾರತ ಸರ್ಕಾರ ಈ ಕಾಯ್ದೆಯನ್ನು ಮೊದಲಿಗೆ ತಂದಿತು. ನಂತರ ಸೆಕೆಂಡ್ರಿ ಎಜುಕೇಷನ್ 1952 ಮತ್ತು 53 ಇಸ್ವಿಲಿ ಪ್ರಾರಂಭಿಸಿತು. ಮತ್ತೆ ಎಜುಕೇಷನ್ ಕಮಿಷನ್ ಅಂತೇಳಿ ಕೊತಾರಿ 1968 ಬಹಳ ಬದಲಾವಣೆಯ ರೂಪದಲ್ಲಿ ತರಲಾಯಿತು. ನಂತರ NPE ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ ಅಂತೇಳಿ 1986. ನಂತರ ಎಸ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ 2019 ನ್ಯೂ ಎಜುಕೇಷನ್ ಪಾಲಿಸಿ, ಸಮಗ್ರ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಬದಲಾವಣೆಯನ್ನು ತರಬೇಕು, ಏನು 10+2 10+2 ಅಂತ ಇತ್ತೋ ಅದನ್ನು ಇವರು 5+3+3+4 ಈ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಬಾಲ್ಯ ಬದಲಾವಣೆ, ಸಮಗ್ರ ವಿದ್ಯಾ ವಿಕಾಸಣೆ, ಬಾಲ್ಯ ಪೂರ್ವ ಶಿಕ್ಷಣ, ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಶಿಕ್ಷಕರ ಶಿಕ್ಷಣ ಸೇರಿದಂತೆ ಶಿಕ್ಷಣದ ವಿವಿಧ ಹಂತಗಳಿಗೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು 2020 ಜುಲೈ 19 ಕೇಂದ್ರ ಸಂಪುಟವು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಕರಣ ಮಾಡಲಾಯಿತು.
0: ಕೊತಾರಿ ಅವರ ರೆಫರೆನ್ಸ್ ಕೊಟ್ಟಿರ್ತಾವೆ. ಮಾನ್ಯ ಕೊತಾರಿ ಅವರು ಒಂದು ಮಾತನ್ನು ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಗಳ ಕೊಠಡಿಗಳಲ್ಲಿ ನಿರ್ಣಯ ಆಗುತ್ತೆ ಅಥವಾ ನಿರ್ಮಾಣ ಆಗುತ್ತೆ ಅಂತ. ಆ ಒಂದು ಮಾತನ್ನು ನಾವು ನೆನೆಸ್ಕೊಳ್ಳೋದೇ ಆದರೆ ಬದಲಾಗ್ತಾ ಇರತಕ್ಕಂಥ ಭಾರತದ ಪರಿಸ್ಥಿತಿಗೆ ಇದು ತುಂಬ ಅನಿವಾರ್ಯ ಇತ್ತು ಅಂತೀರಿ?
1: ಖಂಡಿತ ಖಂಡಿತ ಅನಿವಾರ್ಯ ಆಯಿತು. ಇವತ್ತೊಂದು ದಿವಸ ನಾವು ಏನು ಸೆಕೆಂಡ್ರಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, UGC ಹೈಯರ್ ಎಜುಕೇಷನ್ನು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನೆಲ್ಲ ಇತ್ತೋ ಅದು ಇವತ್ತು ನೋಡಿ, ನಾವು 1947 ನಾವು ಸ್ವತಂತ್ರವನ್ನು ಪಡೆದಾಗ ನಮ್ಮ ಎಜುಕೇಷನ್ ಸಿಸ್ಟಮ್ಮು 4% ಇತ್ತು. ಹೈಯರ್ ಎಜುಕೇಷನಿಂದ ಹಿಡಿದು ಪ್ರೈಮರಿ ಎಜುಕೇಷನ್ ಕೇವಲ 4%. ಈ ವಿವಿಧ ಹಂತಗಳಲ್ಲಿ ಎಜುಕೇಷನ್ ಸಿಸ್ಟಮ್ನ ಬಲವರ್ಧನೆ ಮಾಡಬೇಕಂದಾಗ ಅದು ಒಂದು 10%ಗೆ ಬಂತು, ನಂತರ 15%ಗೆ ಬಂತು. ನಂತರ ಏನಾಯಿತು, ಈ ಹೈಯರ್ ಎಜುಕೇಷನ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಮಾಡಿದಾಗ ಬಹಳಷ್ಟು ಬದಲಾವಣೆಗಳಾಯಿತು. ಸಮಗ್ರ ಶಿಕ್ಷಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಂದು ಬದಲಾವಣೆ ಆಯಿತು. ಆದರೂ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತವಾದ ವ್ಯವಸ್ಥೆಗಳನ್ನು ಬಲಪಡಿಸಲು ಹಲವಾರು ಬದಲಾವಣೆಗಳನ್ನು ಮಾಡಿದಾಗ ಈ ನ್ಯೂ ಎಜುಕೇಷನ್ ಪಾಲಿಸಿ NEP 2020 ಅಂತೇಳಿ ಬಹಳ ಹೆಚ್ಚು ಒತ್ತು ಆಸೆಯನ್ನು ಕೊಡಬೇಕಾದ ಸಂದರ್ಭ ಬಂತು. ಈಗ ನೋಡಿ, ನಾನು ಒಂದು ಹೇಳ್ತೇನೆ, ಈ ಮೂಲಭೂತ ಹಂತ ಫಂಡಮೆಂಟಲ್ ಸ್ಟೇಜ್ ವಯಸ್ಸು 3-8 ತರಗತಿಗಳು ಪೂರ್ವ ಪ್ರಾಥಮಿಕದಿಂದ 2ನೇ ತರಗತಿವರೆಗೆ. ಎರಡನೇದು ಬಂದು ಸಿದ್ಧಾಂತ ಅಂತ ಪ್ರಿಪರೇಟರಿ ಸ್ಟೇಜಸ್. ಈ ಪ್ರಿಪರೇಟರಿ ಸ್ಟೇಜಸ್ ಅಲ್ಲಿ ವಯಸ್ಸು 8-11 ತರಗತಿಗಳು 3-5 ಈ ಹಂತದಲ್ಲಿ ಅನ್ವೇಷಣ ಆಧಾರಿತ ಕಲಿಕೆ, ಸರಳ ಪಠ್ಯಪುಸ್ತಕಗಳು ಮತ್ತು ಬಹುಭಾಷ ಅದು ಬಹಳ ಮುಖ್ಯ, ಮಲ್ಟಿ ಲ್ಯಾಂಗ್ವೇಜಸ್ ಅಂತೇಳಿ. ಮುಂಚೆ ನಾವೇನು ಮಾಡ್ತಾ ಇದ್ವಿ, ಪ್ರಾಥಮಿಕ ಒಂದು ಕನ್ನಡ, ಒಂದು ಮಾಧ್ಯಮಿಕ ಅಥವಾ ನಮ್ಮದೇ ಆದಂಥ ಒಂದು ರಾಜ್ಯ ಭಾಷೆ. ಈಗ ಆಗಲ್ಲ, ಎಲ್ಲ ಭಾಷೆಗಳನ್ನು ಕಲಿತುಕೊಂಡು ಮೂಲ ಭಾಷೆ ನಮ್ಮ ರಾಜ್ಯ ಭಾಷೆಗಳಿಗೆ ಒತ್ತು ಕೊಡಲಾಗಿದೆ ಈ ನಮ್ಮ NEP. ನಂತರ ಮಧ್ಯಮ ಹಂತ ಮಿಡಲ್ ಏಜ್ ವಯಸ್ಸು 11-14 ವಯಸ್ಸು, ತರಗತಿಗಳು 6-8. ಈ ಹಂತದಲ್ಲಿ ವಿಷಯಾಧಾರಿತ ಶಿಕ್ಷಕರು ಮೀನ್ಸ್ ಸಬ್ಜೆಕ್ಟ್ ಬೇಸ್, ಸೋಷಿಯಲ್ ಸೈನ್ಸ್, ಇಂಜಿನಿಯರಿಂಗ್, ಹೀಗೆ ಹಲವಾರು ಸಬ್ಜೆಕ್ಟ್ ಬೇಸ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮತ್ತು ನಮ್ಮಲ್ಲಿ ಈಗ ನಾವೇನು ಇವತ್ತು ನಾವು ಸ್ಕಿಲ್ ಬೇಸ್ ಅಂತ ನಾವು ಮಾತನಾಡ್ತೀವೋ ಪ್ರತಿಯೊಂದಕ್ಕೂ, ಈಗ ಎವ್ರಿಬಡಿ ಟಾಕಿಂಗ್ ಅಬೌಟ್ ಸ್ಕಿಲ್ ಬೇಸ್. ನಿಮ್ಮ ಪದವಿ ಒಂದೇ ಸಾಕಾಗಲ್ಲ, ನಿಮ್ಮ SLC ಅಥವಾ ನಿಮ್ಮ 10th standard ಅಥವಾ ನಿಮ್ಮ 12+2 ಎಜುಕೇಷನ್ ಒಂದೇ ಸಾಲಲ್ಲ, ನಿಮಗೆ ಸ್ಕಿಲ್ ಬೇಸ್ ಇರಬೇಕು. ಈ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ನಾವು ಎನ್ ಇ ಪಿನಲ್ಲಿ ಕಾಣ್ತಾ ಹೋಗ್ತೇವೆ. ಪ್ರೌಢ ಅಂತೇಳಿ ಸೆಕೆಂಡ್ರಿ ಸ್ಟೇಜ್, ಇಲ್ಲಿ 14-18 ವರ್ಷಗಳು

0: ಮಕ್ಕಳಿಗೆ 9ರಿಂದ 12ನೇ ತರಗತಿ, ಇದು ಬಹಳ ಮುಖ್ಯ. ನಾವು ಮುಂಚೆ ಓದುವಾಗ 8th ಸ್ಟ್ಯಾಂಡರ್ಡ್ ಮತ್ತೆ 10th ಸ್ಟ್ಯಾಂಡರ್ಡ್ ಅಂತ, ಈಗ ಆಗಲ್ಲ. 9ರಿಂದ 12, ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಹಂತದಲ್ಲಿ ಬಹುಶಿಸ್ತೀಯ ಶಿಕ್ಷಣ ಮತ್ತು ಸೆಮಿಸ್ಟರ್ ವ್ಯವಸ್ಥೆ ಮತ್ತು ಬೋರ್ಡ್ ಪರೀಕ್ಷೆಗಳ ಸುಧಾರಣೆ, ಈಗ CBSE ಇರ್ಬೋದು, ICSE ಇರ್ಬೋದು, ನಮ್ಮ ಸ್ಟೇಟ್ ಸಿಲೆಬಸ್ ಇರ್ಬೋದು, ಈ ಎಲ್ಲ ಸಿಲೆಬಸ್ಗಳನ್ನು ರಿವಿಷನ್ ಅಂತೇಳಿ ಮಾಡತಕ್ಕಂಥ ಒಂದು ಈ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಸಮಗ್ರವಾದ ಬದಲಾವಣೆಯನ್ನು ತರಲಾಗಿದೆ. ಅದೇ ರೀತಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ECCE ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಮತ್ತು ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು 8 ವರ್ಷದ ಮಕ್ಕಳಿಗಾಗಿ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೀವೋ ಅದನ್ನು ಬಲಪಡಿಸುವುದು, ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ.
1: ಏಕರೂಪದ ಶಿಕ್ಷಣ ವ್ಯವಸ್ಥೆ ಅಂತ ತಮ್ಮಂತ ತಜ್ಞರು ಮಾತಾಡ್ತಾ ಇದ್ರಿ, ಎಜುಕೇಷನಿಸ್ಟ್ಗಳು ಮಾತಾಡ್ತಾ ಇದ್ರಿ, ಅದಕ್ಕೆ ಇಲ್ಲಿ ಅವಕಾಶ ಇದೆಯಾ ಸರ್?
0: ಖಂಡಿತ. ಈಗ ನೋಡಿ, ಏಕರೂಪ ಅಂತ ನೀವು ಹೇಳಿದ್ರಿ, ಈ ಏಕರೂಪ ಜೊತೆಗೆ ಇಲ್ಲಿ ಇವರೇನ್ ಮಾಡ್ತಾರೆ, ಬಹುಭಾಷಾ ಶಿಕ್ಷಣವನ್ನೂ ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಹುಭಾಷಾ ಶಿಕ್ಷಣ ಅಂದ್ರೆ ಏನಂದ್ರೆ, ಸೇ ಫಾರ್ ಎಕ್ಸಾಂಪಲ್, 5ನೇ ತರಗತಿಯಿಂದ ಸಾಧ್ಯವಾದರೆ 8ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಬೋಧನಾ ಮಾಧ್ಯಮವಾಗಿ ಪರಿಚಯಿಸಲಾಯಿತು. ಈಗ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೇಳಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ 33 ಲ್ಯಾಂಗ್ವೇಜಸ್, ಅಸ್ಸಾಮೀಸ್ ಇರ್ಬೋದು, ಕನ್ನಡ ಇರ್ಬೋದು, ಮಲಯಾಳಿ ಇರ್ಬೋದು, ಉರ್ದು ಇರ್ಬೋದು, ಹೀಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 33 ಭಾಷೆಗಳಲ್ಲಿ ಈ ದೀಕ್ಷಾ ಪ್ಲಾಟ್ಫಾರ್ಮ್ನಲ್ಲಿ ಮಕ್ಕಳು ಕಲಿಕೆಯನ್ನು ಕಲಿಬೋದು. ಇದು ಒಂದು ಬಹಳ, ಮತ್ತು ಸಂಸ್ಕೃತ ಶಾಸ್ತ್ರೀಯ ಭಾಷೆ. ಮತ್ತು ನಮ್ಮಲ್ಲಿ ಏನಾಗಿದೆ, ಈ ಒಂದು NEPನಲ್ಲಿ ಏನು ನಾವು IKS ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ ಮತ್ತು ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್. ಈ ಟ್ರೆಡಿಷನಲ್ ನಾಲೆಡ್ಜ್ ಅಂದರೆ, ಇವತ್ತು ನೋಡಿ, ಬ್ಯಾಂಗ್ಳೂರಿಂದ ಚನ್ನಪಟ್ಟಣ 70 ಕಿಲೋಮೀಟರ್ ಇದೆ, ನಮಗೆಲ್ಲ ಗೊತ್ತಿದೆ ಅಲ್ಲಿ ಟಾಯ್ಸ್ ಆ ಗೊಂಬೆ ಎಷ್ಟು ಬಹಳ ವರ್ಲ್ಡ್ ಫೇಮಸ್ ಅಂತೇಳಿ. ಇವತ್ತು ಅದು ನಶಿಸಿ ಹೋಗ್ತಾ ಇದೆ. ಈ ಒಂದು ನಶಿಸಿ ಹೋಗಬಾರದು, ಅದಕ್ಕೆ ಒಂದು ಒತ್ತು ಕೊಡಬೇಕು. ಆ ಬೊಂಬೆಯನ್ನು ತಯಾರಿಸೋದು ಯಾವ ರೀತಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನು, ಫೀಲ್ಡ್ ವರ್ಕ್,
1: ಇದನ್ನೇ ಎಜುಕೇಷನ್ ಅಲ್ಲಿ ನೋಡಬಹುದು.
0: ಎಸ್, ಈ ಒಂದು ನ್ಯೂ ಎಜುಕೇಷನ್ ಸಿಸ್ಟಮ್. ಈಗ ನಾವು ಇನ್ನೊಂದು ಟ್ರೆಡಿಷನಲ್ ನಾಲೆಡ್ಜ್ ಏನ್ ಹೇಳ್ತೀವಿ, ನೀಮ್. ನಾವು ಇವತ್ತು ಬೇವಿನ ಸೊಪ್ಪು ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಇದು ನಮ್ಮ ದೇಶದೇ ಆದಂತ, ಮತ್ತೆ ಅರಿಶಿನ ಇರ್ಬೋದು, ಇದನ್ನೆಲ್ಲವೂ ನಾವು ನಮ್ಮ ದೇಶದಲ್ಲಿ ಟ್ರೆಡಿಷನಲ್ ನಾಲೆಡ್ಜ್, ಇಂಡಿಜಿನಿಯಸ್ ನಾಲೆಡ್ಜ್ ಈ ಮಕ್ಕಳಿಗೆ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಇದು ಕಲೀಲಿಕ್ಕೆ ಅವಕಾಶ ಇದೆ.
1: ನೋಡಿ, ಎಷ್ಟು ಆಧುನಿಕತೆಯ ಅಬ್ಬರಕ್ಕೆ ಸಿಕ್ಕಿ ಈ ಇಂಡಿಜಿನಿಯಸ್ ನಾಲೆಡ್ಜ್ ಅಂತೇನು ಪಾರಂಪರಿಕವಾದಂತ ಜ್ಞಾನ ಕಣ್ಮರೆ ಆಗ್ತಾ ಇತ್ತು.
0: ಖಂಡಿತ,
1: ಅದು ಕಣ್ಮರೆ ಆಗ್ಬಾರ್ದು. ನಾಳಿನ ಜನಾಂಗವೂ ಕೂಡ, ನಾನು ಇಂತಹ ಸಂಪದ್ಭರಿತವಾದಂತ ಪರಂಪರೆಯಿಂದ ಇದ್ದೀನಿ, ನಾನು ಬಂದಿದ್ದೀನಿ, ಅಥವಾ ನನ್ನ ಹಿಂದ್ಗಡೆ ಇಂತ ಒಂದು ದೊಡ್ಡ ಪರಂಪರೆ ಇತ್ತು ಅಂತ ಹೇಳಿ ಹೆಮ್ಮೆ ಪಟ್ಟುಕೊಂಡು ಶಿಕ್ಷಣವನ್ನ ಮಾಡಬೇಕು.
0: ಖಂಡಿತ,
1: ಅದಕ್ಕೆ ಅವಕಾಶ ಇದೆ.
0: ಖಂಡಿತ, ಈ 3 ಸ್ಟೇಜ್ಗಳ ಆದ್ಮೇಲೆ ನಾವು ಇವತ್ತು ಏನು UGC ಶಿಕ್ಷಣ ಅಂತ ಒಂದಿತ್ತು, ಅಥವಾ ಒಂದು ಡಿಗ್ರಿ ಕಾಲೇಜಸ್ ಅಂತ ಇತ್ತು. ಈಗ ಏನಾಗಿದೆ, ಇಲ್ಲಿ ಡಿಗ್ರಿ ಕಾಲೇಜ್ಗಳನ್ನು ಆನರ್ಸ್ ಡಿಗ್ರಿ, 4 ಇಯರ್ಸ್ ಡಿಗ್ರಿ. No. 1 ಬಹುಶಿಸ್ತೀಯ ಶಿಕ್ಷಣ, ಹೊಂದಿಕೊಳ್ಳುವ ಶಿಕ್ಷಣ ವ್ಯವಸ್ಥೆ, ಸರಳ ಅಂದರೆ ಪರಿಣಾಮಕಾರಿಯಾಗಿ ನಿಯಂತ್ರಣವಾದ ಒಂದು ವ್ಯವಸ್ಥೆ. ಇಲ್ಲಿ 4 ವರ್ಷದ ಪದವಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, BA ಆನರ್ಸ್, BSc ಆನರ್ಸ್. ಈವಾಗ BA ನೀವು ಸೇರ್ಕೊಂಡ್ಮೇಲೆ 1 ವರ್ಷ ಪೂರ್ಣಗೊಳಿಸಿದರೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. 1 ವರ್ಷ ನೀವು ES ಜಾಯಿನ್, ಇವರು ಕಾಲೇಜ್ಗೆ ಸೇರ್ಕೊಂಡಿದ್ದಾರೆ, 1 ವರ್ಷ ಶಿಕ್ಷಣ ಮುಗಿಸಿದ್ದಾರೆ, 2 ವರ್ಷ ಪೂರ್ಣಗೊಳಿಸಿದರೆ ನಿಮಗೆ ಡಿಪ್ಲೊಮಾ ಪದವಿಯನ್ನು ಕೊಡ್ತಾರೆ, 3 ವರ್ಷ ಪದವಿ ಮಾಡಿದರೆ ಪದವಿ ಮುಗಿಸಿದ್ದಾರೆ, 4 ವರ್ಷ ಆಯಿತು ಅಂದರೆ ಸಂಶೋಧನೆಯೊಂದಿಗೆ ಪದವಿ. ಬಟ್ ಬಹಳಷ್ಟು ಜನ ಎಜುಕೇಷನಿಸ್ಟು ಇದನ್ನು ಒಪ್ತಾ ಇಲ್ಲ. ಏನಾಗ್ತಾ ಇದೆ, ಕೆಲವರು 1 ವರ್ಷ 2 ವರ್ಷಕ್ಕೆ ಡ್ರಾಪ್ ಮಾಡ್ತಾರೆ, ಅವರು ಪದವಿ ಪಡ್ಕೊಳ್ಳೋದಿಲ್ಲ. ಹೀಗಾಗಿ ಇದು ಸ್ವಲ್ಪ ಕಂಟಿನ್ಯೂಟಿ ಇರೋದಿಲ್ಲ.
1: ಡಿಪ್ಲೊಮಾ ಆದ್ಮೇಲೆ ವಾಪಸ್ ಬಂದು ಬೇರೆ ಯಾವ್ದಾದ್ರು ಕೆಲಸ ಸೇರ್ಕೊಬಿಡಿ.
0: ಖಂಡಿತ, ಈ 4 ವರ್ಷದ ಪದವಿ ಸ್ವಲ್ಪ ದ್ವಂದ್ವ, ಸ್ವಲ್ಪ ಗೊಂದಲದಲ್ಲಿದೆ, ಇದನ್ನ ಸ್ವಲ್ಪ.
1: ಆದ್ರೆ ತಜ್ಞರು ನೋಡಿ ಸರ್, ದಿಢೀರ್ ಅಂತ ಬಂದಂತ ನೀತಿ ಅಲ್ಲ,
0: ಇಲ್ಲ,
1: ಇದಕ್ಕೆ ಅಳದು ಸುರಿದು ಸುಮಾರು 2017ರಿಂದನೂ ಇದರ ಪ್ರಕ್ರಿಯೆ ಶುರುವಾಗಿದೆ ಅನ್ಕೊಳ್ತೀನಿ.
0: ಖಂಡಿತ,
1: 2019ರಲ್ಲಂತೂ ಇಡೀ ದೇಶಾದ್ಯಂತ ಅದಕ್ಕೆ ಬೇಕಿರತಕ್ಕಂತ ಏನಾದರೂ ತಿದ್ದುಪಡಿ ಬೇಕಾ, ಏನಾದರೂ ಸಲಹೆಗಳು ಬರ್ತವೆ?
0: ತಿದ್ದುಪಡಿ ಏನಿಲ್ಲ, ಈಗಾಗಲೇ ಅದಕ್ಕೆ ಒಂದು ಟೆಕ್ನಿಕಲ್ ಬೋರ್ಡ್ ಅಂತ ಮಾಡಿದ್ದಾರೆ, ಹೈಯರ್ ಎಜುಕೇಶನ್

0: ಇವಾಗ ನಾವು ನೋಡಿ ಉದಾಹರಣೆಗೆ ಯು ಜಿ ಸಿ ಅಂತ ಏನಿತ್ತು ಅದನ್ನು ಈಗ ಅವರು ಅಬಾಲಿಶ್ ಮಾಡ್ತಾ ಬೇಕು ಅಂತೇಳಿ ಈ ನ್ಯೂ ಎಜುಕೇಷನ್ ಪಾಲಿಸಿಲಿ ಮಾಡಿದ್ದಾರೆ. ಏನು ಯು ಜಿ ಸಿನ ತೆಗೆದಾಕ್ಬಿಟ್ಟು ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಎಚ್ ಇ ಸಿ ಐ ಏಕೈಕ ಉನ್ನತ ಶಿಕ್ಷಣ ನಿಯಂತ್ರಣ ವ್ಯವಸ್ಥೆ. ಇವತ್ತೇನು ನ್ಯಾಕ್ ಅಂತ ಇದೆಯೋ, ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್, ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಇದೆಯೋ, ಜನರಲ್ ಎಜುಕೇಷನ್ ಕೌನ್ಸಿಲ್ ಅಂತ ಇದೆಯೋ, ಎ ಸಿ ಟಿ ಸಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆಯೋ, ಮೆಡಿಕಲ್ ಬಿಟ್ಟು ಇದನ್ನೆಲ್ಲವನ್ನ ಅಬಾಲಿಶ್ ಮಾಡಿ ಹೈಯರ್ ಎಜುಕೇಷನ್ ಕೌನ್ಸಿಲ್ ಎಚ್ ಇ ಸಿ ಐ ಅಂತ ಹೇಳಿ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಮಾಡಬೇಕಂತೇಳಿ ಈ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಮಾಡಿದ್ದಾರೆ. ಎಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತೋ ಆಗ ಈ ಬೋರ್ಡ್ಸ್ಗಳೆಲ್ಲವೂ ಅಬಾಲಿಶ್ ಆಗಿ ಒಂದೇ ಅಡಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ಒಂದೇ ಅಂಬ್ರಲ ಕೆಳಗಡೆ ಇಡೀ ರಾಷ್ಟ್ರದ ಹೈಯರ್ ಎಜುಕೇಷನ್ ಸಿಸ್ಟಮ್ ಬರುವ ನಿರೀಕ್ಷೆ ಇದೆ ಸರ್.
1: ಇದರಲ್ಲಿ ಅಳವಡಿಸಲಾಗಿದೆ
0: ಅಂತ
1: ಒಂದು ಘನೋದ್ದೇಶ ಇಲ್ಲಿದೆ.
0: ಖಂಡಿತ ಇದೆ.
1: ತಾವು ನೋಡಿದ ಹಾಗೆ ಈ ರೀತಿ ಸಮಾನ ಅಥವಾ ಏಕರೂಪದ ವ್ಯವಸ್ಥೆ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ ಅಲ್ವಾ ಸರ್?
0: ಇಲ್ಲ, ಖಂಡಿತ ಇಲ್ಲ. ಈಗ ಹಲವಾರು ಬೋರ್ಡ್ಗಳು ಇರೋದ್ರಿಂದ ಅವರದೇ ಆದಂತ ಒಂದೊಂದೊಂದು ಇದಿದೆ,
1: ಮತ್ತೆ ಯೂನಿವರ್ಸಿಟಿಗಳು ಬೇರೆ ಬೇರೆ
0: ಬೇರೆ ಬೇರೆ ಇದೆ. ಇವತ್ತು ನಾವೇನು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಯೂನಿವರ್ಸಿಟೀಸ್ಗಳು ಇದೆಯೋ ಅದು ಏನಾಗ್ತದೆ, ಈಗ ಸೆಂಟ್ರಲ್ ಯೂನಿವರ್ಸಿಟಿನೇ ಒಂದಾಗ್ತದೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಐ ಐ ಎಮ್ ಐ ಐ ಟಿಸ್ ಇವುಗಳೆಲ್ಲ ಒಂದೊಂದು ಒಂದೊಂದು ಬೋರ್ಡ್ಗಳಲ್ಲಿದೆ. ನೀವು ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಬಂದಾಗ ಆಲ್ ದಿಸ್ ಬೋರ್ಡ್ಸ್ ವಿಲ್ ಕಮ್ಸ್ ಅಂಡರ್ ಒನ್ ಅಂಬ್ರೆಲಾ. ಇದು ಆಗಬೇಕಾಗಿದೆ, ಬೇಗ ಆಗಬೇಕಾಗಿದೆ, ಮಾಡಬೇಕು ಅಂತೇಳಿ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಆಗಿದೆ. ಅದೇ ರೀತಿ ನಾವು ನೋಡಿ ಈಗ ಬಿ ಎಡ್ ತಗೊಳ್ಳಿ, ಈಗ ಬಿ ಎಡ್ ನಮ್ಮ ಮುಂಚೆ ಒಂದು ವರ್ಷ ಎರಡು ವರ್ಷ ಆಯಿತು, ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ 4 ವರ್ಷಗಳ ಬಿ ಎಡ್ ಕನಿಷ್ಠ ಅರ್ಹತೆಯನ್ನಾಗಿ ಮಾಡುವ ಉದ್ದೇಶ ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ನಂತರ ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿಗೆ 50 ಗಂಟೆಗಳ ತರಬೇತಿ ನೀಡುವ ವ್ಯವಸ್ಥೆಯನ್ನು ಪ್ರಸ್ತಾಪಿಸಲಾಗಿದೆ.
1: ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡ,
0: ಬಹಳ ಮುಖ್ಯ.
1: ಅವರು ಕೂಡ ಕಾಲಕಾಲಕ್ಕೆ ತಕ್ಕಂತೆ ಏನು ಸಾಮರ್ಥ್ಯ ಅವರಲ್ಲಿ ವೃದ್ಧಿ ಆಗಬೇಕು, ಶಾರ್ಪನ್ ಆಗಬೇಕು.
0: ಹೌದು, ಖಂಡಿತ.
1: ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.
0: ಖಂಡಿತ ಖಂಡಿತ. ಈಗ ನಮ್ಮ ಬಹಳ ಮುಖ್ಯವಾದದ್ದು ಏನಾಗಿದೆ ಅಂದ್ರೆ ನಮ್ಮ ಜಿ ಡಿ ಪಿ ನಲ್ಲಿ ಹೈಯರ್ ಎಜುಕೇಷನ್ಸ್ 6% ಮಾತ್ರ ಗುರಿಯನ್ನ ಹೊಂದಿದೆ. 6%, ಇದು ನಮ್ಮ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅವರ ಒಂದು ಸರ್ವೆ, ಅವರು ಏನು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ ಜಾಸ್ತಿ ಆಗಬೇಕು, ಈ ಜಿ ಆರ್ ಇ ಅಡ್ಮಿಷನ್ಸ್ ಜಾಸ್ತಿ ಆಗಬೇಕು, ಮತ್ತು ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್ ಅಂತ ಇದೆಯಲ್ಲ, ಈ ಫೋರಮ್ನಲ್ಲಿ ಏನು ಹೇಳ್ತಾ ಇದೆ, ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಬೇಕು.
1: ಈಗ ಬ್ಯಾಂಕ್ ಜಗತ್ತು ತಂತ್ರಜ್ಞಾನ,
0: ಈಗ ನಿಮ್ಮ ತಂತ್ರಜ್ಞಾನ ಏನಾಗ್ತಾ ಇದೆ, ಬೆಂಗಳೂರಿಗೆ ಸೀಮಿತವಾಗಿದೆ. ಈಗ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕೋಲಾರ ಇರ್ಬೋದು, ನಿಮ್ಮ ಇಂಟರ್ನೆಟ್ ಬ್ಯಾಂಡ್ವಿಡ್ತನ್ನು ನೀವು ಇನ್ಕ್ರೀಸ್ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿದ್ದವನು ಗ್ರಾಮೀಣ ಪ್ರದೇಶದಲ್ಲೇ ಅವನು ಆ ಟೆಕ್ನಾಲಜಿ ಇಲ್ಲ ಇಲ್ಲ ಅಂತೇಳಿ ಅವನು
1: ಹುಡುಕೊಂಡು ಎಲ್ಲಿಗೆ ಬರಬಾರ್ದು,
0: ಅವನು ಬೆಂಗಳೂರಿಗೆ ಬರೋಂಗೆ ಆಗಬಾರ್ದು, ಅವನು ಕುಳಿತಲ್ಲೇ ಸಿಗಂತಕ್ಕಂಥ ಇದಾಗಬೇಕು. ಆನ್ಲೈನ್ ಕೋರ್ಸಸ್ ಅಂತ ನೀವು ಹೇಳ್ತೀರಿ, ಆನ್ಲೈನ್ ಕೋರ್ಸಸ್ ಅವನಿಗೆ ಅದು ರೀಚ್ ಆಗಬೇಕು, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರೋವನಿಗೆ ರೀಚ್ ಆಗಬೇಕು. ಹಾಗಾದಾಗ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅದು ಬಹಳ ಶೀಘ್ರವಾಗಿ ಮತ್ತೆ ಸಮರ್ಪಕವಾಗಿ ನಡೆಯಲಿಕ್ಕೆ ಒಂದು ಅವಕಾಶ ಆಗುತ್ತೆ.
1: ಕೌಶಲ್ಯ ಬಗ್ಗೆ ಹೇಳಿದ್ರಿ ಆಗ್ಲೇ, ಬರೀ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅಥವಾ ಅಂಕಪಟ್ಟಿಯ ಮೂಲಕನೇ ಅವನು ಬದುಕನ್ನ ಕಟ್ಕೊಳ್ಳೋದ್ರ ಬದಲು, ಅಥವಾ ಅವಳು ಗಂಡು ಹೆಣ್ಣು ಎರಡರಲ್ಲೂ ಕೈಯಲ್ಲಿರ್ತಕ್ಕಂಥ ಕೌಶಲ್ಯ ಏನಿದೆ, ಕಲೆಯಲ್ಲಿರ್ತಕ್ಕಂಥ ಬುದ್ಧಿ ಮತ್ತು ಕೈಲಿರ್ತಕ್ಕಂಥ ಕೌಶಲ್ಯ,
0: ಹೌದು,
1: ಎರಡು ಸಮರ್ಪಕವಾಗಿದ್ರೆ ಸುಭದ್ರವಾಗಿದ್ರೆ ಬದುಕು ಕೂಡ ಸುಭದ್ರವಾಗುತ್ತೆ.
0: ಖಂಡಿತ,
1: ಶಿಕ್ಷಣ ನೀತಿಯಲ್ಲಿ ಅದು ಕೂಡ ಪ್ರಮುಖವಾದಂತ ಭಾಗನೇ.
0: ಖಂಡಿತ ಖಂಡಿತ. ಈ ನೋಡಿ ಈಗ ಕೌಶಲ್ಯ ಅಂದ್ರೆ ಏನು ಅಂದ್ರೆ, ಈಗ ನೋಡಿ ನಾವು ಯು ಆರ್ ಆಲ್ ಟಾಕಿಂಗ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಬೇಸ್ಡ್ ಆನ್ ದಿ ಕಂಪ್ಯೂಟರ್, ಅದು ತನ್ನ ಎಲ್ಲ ಕೆಲಸಗಳನ್ನು ಆರ್ಟಿಫಿಷಿಯಲ್ ಮಾಡ, ಬಟ್ ನಿಮ್ಮ ಕೌಶಲ್ಯ ಇದಾಗಬೇಕು, ಕಾಗ್ನಿಟಿವ್ ನಿಮ್ಮ ಬುದ್ಧಿವಂತಿಕೆಯನ್ನು ಕನೆಕ್ಟ್ ಆಗಬೇಕು. ನೀವು 2+2=4 ಅದು ಮಗ್ಗಿ ಅಂತ ಆಗಬಾರದು, ನಿಮ್ಮ ಮೈಂಡಲ್ಲಿ ಅದು ಆ ಕ್ಯಾಲ್ಕುಲೇಷನ್ ಈಕ್ವೇಷನ್ಸ್ ಮ್ಯಾಥಮೆಟಿಕ್ಸ್. ಅದಕ್ಕೋಸ್ಕರ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಅವರು ಒಂದು ಮ್ಯಾಥಮೆಟಿಕ್ಸ್ಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ನ ಇಂಪ್ರೂವ್ ಮಾಡಬೇಕು, ಮಕ್ಕಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ವೃತ್ತಿಪಡಿಸಬೇಕು. ಹಾಗಾಗಿ ಈ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸೋಷಿಯಲ್ ಎಜುಕೇಷನ್ ಸ್ಕೂಲ್ ಎಜುಕೇಷನ್, ಇದರಲ್ಲಿ ಏನು ಹೇಳುತ್ತೆ, ಪಠ್ಯಕ್ರಮದ ದೃಷ್ಟಿಕೋನವನ್ನು ಭಾಳ ಸಮರ್ಪಕವಾಗಿ ಮಾಡಿಕೊಳ್ಳ

0: ಮಾಡತಕ್ಕದ್ದು. ಅದೇ ರೀತಿ ನಮ್ಮ ಕೇಂದ್ರೀಕರಣದ ಕುರಿತ ಚಿಂತೆ, ಇದರಲ್ಲಿ ಏನ್ ಹೇಳುತ್ತೆ, ಭಾಷಾ ನೀತಿ ಸೇರಿದಂತೆ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಇಂಗ್ಲಿಷ್ ಲ್ಯಾಬ್ ಅಂತೇಳಿ ಒಂದು ಇಂಗ್ಲಿಷ್ ಲ್ಯಾಬ್ ಬೇಕು, ಒಂದು ಫಿಸಿಕ್ಸ್ ಲ್ಯಾಬ್ ಬೇಕು, ನಿಮ್ದು ಕರಿಕ್ಯುಲಮ್ ಡೆವಲಪ್ಮೆಂಟ್ ಜೊತೆಗೆ ನಿಮ್ಮ ಈ ಕೌಶಲ್ಯ ಹೇಳಿದ್ರಲ್ಲ, ಈ ಕೌಶಲ್ಯ ಏನು ಅಂತ ಹೇಳುತ್ತೆ ಅಂದ್ರೆ, ಈಗ ನೋಡಿ, ಒಂದು ಚೆಸ್ ಆಡೋದು ಒಂದು ಕೌಶಲ್ಯ, ಕ್ರಿಕೆಟ್ ಆಡೋದು ಒಂದು ಕೌಶಲ್ಯ, ಕಬಡ್ಡಿ ಆಡೋದು ಒಂದು ಕೌಶಲ್ಯ, ಈ ಮೂಲ ಆಟಗಳ ಜೊತೆಗೆ ನಿಮಗೆ ಬೇಕಾದಂಥ ಸಿಲೆಬಸ್ ಓರಿಯಂಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ತಿಂಗಳಲ್ಲಿ 8 ದಿವಸ ಅಥವಾ 10 ದಿನ ಬ್ಯಾಗ್ ರಹಿತ ಶಿಕ್ಷಣ. ನೀವೇನು ಇವತ್ತು 10 ಕೆಜಿ 15 ಕೆಜಿ ಪುಸ್ತಕಗಳನ್ನ ಎತ್ಕೊಂಡು ಹೋಗ್ತಿರೋ, ಅದನ್ನು ಮನೆಯಲ್ಲೇ ಇಟ್ಟು ಶಾಲೆಗೆ ಬಂದು ಬ್ಯಾಗ್ ರಹಿತ ಟೆಕ್ನಾಲಜಿ, ನಿಮಗೆ ಬೇಕಾದಂಥ ಒಂದು ಕೌಶಲ್ಯವನ್ನ ನೀವು ಪ್ರದರ್ಶನ ಮಾಡಬಹುದು, ಕಲಿಯಬಹುದು ಫೀಲ್ಡ್ ಅಲ್ಲಿ ಪ್ರಾಯೋಗಿಕವಾಗಿ. ಈ ಎಲ್ಲವನ್ನ ಮಾಡಿದಾಗ ನ್ಯೂ ಎಜುಕೇಶನ್ ಪಾಲಿಸಿ ಇದೆಯಲ್ಲ, ಇದಕ್ಕೆ ಬಹಳ ಒಂದು ಅರ್ಥ ಬರುತ್ತೆ.
1: ಓಕೆ, ಒಬ್ಬ ಶಿಕ್ಷಣ ತಜ್ಞರಾಗಿ, ಹಿರಿಯ ಪ್ರಾಧ್ಯಾಪಕರಾಗಿ, ಏನಾದರೂ ಇದಾಗಬೇಕು ಮುಂದಿನ ದಿನಗಳಲ್ಲಿ ಅಂತ ನಿರೀಕ್ಷೆ ಮಾಡ್ತೀರಾ ಸರ್?
0: ಖಂಡಿತ ಸರ್, ಅದೇನಾಗ್ತಾ ಇದೆ, ಕೆಲವು ಸ್ಟೇಟ್ಗಳಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ, ಕೆಲವು ಸ್ಟೇಟ್ಗಳಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಮಧ್ಯೆ ಇರತಕ್ಕಂಥ ಒಂದು ಕೊರತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿಯೊಬ್ಬ ಶಿಕ್ಷಕನಿಗೂ ಇದು ತಲುಪಿ, ತನ್ನ ಒಂದು ಸ್ಟೂಡೆಂಟ್ಸ್ ರೋಲ್ ಏನು, ಒಬ್ಬರ ಶಿಕ್ಷಕರ ಒಂದು ಪಾತ್ರ ಏನು ಅಂತ ಹೇಳಿದಾಗ ಇದು ಒಂದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಒಂದು
1: ಮಹತ್ವದ ಹೆಜ್ಜೆ ಆಗುತ್ತೆ.
0: ಮಹತ್ವದ ಹೆಜ್ಜೆ ಆಗೋದ್ರಲ್ಲಿ ಸಂದೇಹವನ್ನೇ ಇಲ್ಲ ಸರ್.
1: ಓಕೆ ಸರ್, ಆ ಹೆಜ್ಜೆ ಆದಷ್ಟು ಬೇಗ ಆಗಲಿ ಅಂತೇಳಿ ಹರಿಸ್ತಾ ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಇದ್ದಕ್ಕಾಗಿ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಶ್ರೋತೃಗಳೆಲ್ಲರಿಗೂ ನಾನು ನಮಸ್ಕಾರ.
2: ಇದುವರೆಗೂ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:31, ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URAV ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ 5ನೇ ದಿನ ಇದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ URAV ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಿರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ URAV ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ನೀವು ಅಂದರೆ ನಮ್ಮ ಕೇಳುಗರು ಉತ್ತರಿಸಿ ಬಹುಮಾನವನ್ನು ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನ ಗೆಲ್ಲುವಂತಹ ಅವಕಾಶ ಇರುತ್ತೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ನಿಮಗೆ ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ ತೀರ್ಮಾನ. ಈಗ ಕೇಳಿ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರ ಮಾತು.
2: ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ಎಸ್ ಪ್ರಕಾಶ. ಇಸ್ರೋದ URAV ಸ್ಯಾಟಲೈಟ್ ಸೆಂಟರ್ನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಕೆಟ್ಸ್ ಮತ್ತು ಉಪಗ್ರಹಗಳ ನಡುವಿನ ಸಂಬಂಧದ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಸಿಕ್ಕಿರುವ ಅವಕಾಶಕ್ಕೆ ನನಗೆ ತುಂಬಾ ಖುಷಿ ಆಗುತ್ತಾ ಇದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂದ್ರೆ ವಿಶ್ವ ಬಾಹ್ಯ ಆಕಾಶ ಸಪ್ತಾಹ 2026 ವಿಷಯ ರಾಕೆಟ್ ರೆವಲ್ಯೂಷನ್ ಅಥವಾ ರಾಕೆಟ್ ಕ್ರಾಂತಿ. ರಾಕೆಟ್ ಅಂದ್ರೆ ಒಂದು ಉಡಾವಣಾ ವಾಹನ. ಅವು ನಮಗೆ ಅಂತರಿಕ್ಷಕ್ಕೆ ಪ್ರವೇಶ ಪಡೆಯಕ್ಕೆ ಸಹಾಯ ಮಾಡುತ್ತವೆ. ನಾವು ಬಾಹ್ಯ ಆಕಾಶಕ್ಕೆ ಏನಾದರೂ ಕಳಿಸಬೇಕಾದರೆ ಅದನ್ನು ಭೂಮಿಯಿಂದ ತಲುಪಿಸುವ ವಾಹನ ಈ ರಾಕೆಟ್. ಬಾಹ್ಯ ಆಕಾಶ ಆಧಾರಿತ ಸೇವೆಗಳಿಗಾಗಿ

ಹೀಗಾಗಿ ನಾವು ಉಪಗ್ರಹಗಳನ್ನ ಹಾರಿಸುತ್ತೇವೆ. ಬೇರೆ ಬೇರೆ ತರಹದ ರಾಕೆಟ್ಗಳಿಗೆ ಬೇರೆ ಬೇರೆ ಕ್ಷಮತೆ ಇರುತ್ತದೆ. ನಾವು ಆಯ್ಕೆ ಮಾಡುವ ರಾಕೆಟ್, ಯಾವ ಉಪಗ್ರಹಗಳನ್ನು ಲಾಂಚ್ ಮಾಡಬೇಕು ಹಾಗೂ ಯಾವ ಅಂತರಿಕ್ಷ ಸೇವೆ ಬೇಕಾಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಉಪಗ್ರಹಗಳಲ್ಲಿ ಹಲವು ವಿಧಾನಗಳಿವೆ. ಕಮ್ಯುನಿಕೇಷನ್, ನ್ಯಾವಿಗೇಷನ್, ರಿಮೋಟ್ ಸೆನ್ಸಿಂಗ್, ಸೈಂಟಿಫಿಕ್ ಮಿಷನ್ಸ್, ಇಂಟರ್ಪ್ಲಾನೆಟರಿ ಮಿಷನ್ಸ್, ಮತ್ತೆ ಈಗ ಚರ್ಚೆಯಲ್ಲಿರುವ ಗಗನಯಾಂತರ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್, ಎಲ್ಲದಕ್ಕೂ ಉಪಗ್ರಹಗಳೇ ಬೇಕು. ಆ ಉಪಗ್ರಹಗಳ ತೂಕ ಮತ್ತು ಗಾತ್ರ ಭಿನ್ನ ಭಿನ್ನವಾಗಿ ಇರುತ್ತದೆ. ಉದಾಹರಣೆಗೆ ಮೈಕ್ರೋಸ್ಯಾಟ್ಸ್ ಮತ್ತು ನ್ಯಾನೋಸ್ಯಾಟ್ಸ್ಗಳು ಕ್ರಮವಾಗಿ 150 kg ಅಥವಾ 10 kgಗಿಂತ ಕಡಿಮೆ ತೂಕ ಇರುತ್ತದೆ. ಅವರ ಗಾತ್ರ ಒಂದು ಸೂಟ್ ಕೇಸನ್ನ ಅಷ್ಟು ಇರಬಹುದು. ಆದರೆ ಸಂಪರ್ಕ ಸೇವೆಗಳಿಗೆ ಇರುವ ಕೆಲವು ಉಪಗ್ರಹಗಳಿಗೆ 1000 kg ತೂಕ ಹಾಗೂ ಒಂದು ಮಿನಿ ಬಸ್ನ ಗಾತ್ರ ಇರಬಹುದು. ಅವುಗಳು ಇರುವ ಕಕ್ಷೆಗಳು ಭಿನ್ನ ಭಿನ್ನವಾಗಿ ಇರುತ್ತದೆ. ಭೂಮಿಗೆ ಹತ್ತಿರ ಇರುವ ಲಿಯೋ ಆರ್ಬಿಟ್ ಅಂದ್ರೆ ಲೋ ಅರ್ಥ್ ಆರ್ಬಿಟ್ 1000 kilometers ಅಥವಾ ಅದಕ್ಕಿಂತ ಕಡಿಮೆ ಎತ್ತರ ಇರುತ್ತದೆ. ಮಿಯೋ ಆರ್ಬಿಟ್ 20,000 kilometers ಎತ್ತರ ಇರುತ್ತದೆ. ಜಿಯೋ ಕಕ್ಷಕ್ಕೆ 36,000 kilometers ಎತ್ತರ ಇರುತ್ತದೆ. ಹೀಗೆ ಒಂದು ಒಂದು ಉಪಗ್ರಹದ ಅವಶ್ಯಕತೆ, ರಾಕೆಟ್ ನ ಕ್ಷಮತೆ ಮತ್ತು ದೊರೆಯುವಿಕೆ ಮೇಲೆ ಲಾಂಚ್ ವೆಹಿಕಲ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಉಪಗ್ರಹಗಳಿಗೆ ಅಂದ್ರೆ ಗಗನ ನೌಕೆಗೆ ತಕ್ಕ ರಾಕೆಟ್ ಆಯ್ಕೆ ಮಾಡುವಾಗ ಮುಖ್ಯವಾಗಿ 5 ತಾಂತ್ರಿಕ ಮತ್ತು ವಾಣಿಜ್ಯ ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಮೊದಲನೆಯದಾಗಿ ಉಪಗ್ರಹದ ನಿರ್ಧಾರಿತ ಕಕ್ಷೆ ಮತ್ತು ತೂಕ. ಸ್ಪೇಸ್ಎಕ್ಸ್ ಮತ್ತು IRS ನಂತ ಉಪಗ್ರಹಗಳು ಲಿಯೋ ಆರ್ಬಿಟ್ ನಲ್ಲಿ ಇರುತ್ತದೆ. ಈ ಕಕ್ಷೆಯಲ್ಲಿ ಹೋಗಿ ಸೇರಕ್ಕೆ ಉಪಗ್ರಹಗಳು ರಾಕೆಟ್ಸ್ ಇಂದ ಕಮ್ಮಿ ಇಂಧನ ಕೇಳುತ್ತದೆ. ಹಾಗೆ ಇದಕ್ಕಾಗಿ ಇಸ್ರೋದ SSLV ಮತ್ತು PSLV ತಲ ರಾಕೆಟ್ಸ್ ನ ಬಳಸಬಹುದು. ಹೆಚ್ಚು ಭಾರವಾದ ಸ್ಯಾಟಲೈಟ್ಸ್ ಮತ್ತು ಜಿಯೋ ಆರ್ಬಿಟ್ಸ್ಗಾಗಿ ಹೆಚ್ಚು ಕ್ಷಮತೆಯುಳ್ಳ ಸಾಮಾನ್ಯವಾಗಿ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜಸ್ ಇರುವ GSLV ಮತ್ತು LVM3 ರಾಕೆಟ್ಸ್, SpaceX ಫ್ಯಾಲ್ಕನ್ ಹೆವಿ ಅಥವಾ ಏರಿಯಲ್ ಲಾಂಚ್ ವೆಹಿಕಲ್ ಅಂತಹ ಭಾರಿ ರಾಕೆಟ್ಸ್ಗಳನ್ನು ಯೂಸ್ ಮಾಡಲಾಗುತ್ತದೆ. ಎರಡನೇದು ಉಪಗ್ರಹದ ಆಕಾರ ಮತ್ತು ಗಾತ್ರ ಅಂದ್ರೆ ಫಿಸಿಕಲ್ ಡೈಮೆನ್ಷನ್ ಮತ್ತು ವಾಲ್ಯೂಮ್. ಉಪಗ್ರಹವನ್ನ ರಾಕೆಟಿನ ತುಟ್ಟ ತುದಿಯಲ್ಲಿ ಅಳವಡಿಸಲಾಗುತ್ತದೆ. ಉಪಗ್ರಹದ ರಕ್ಷೆಗೆ ಉಷ್ಣ ಕಕ್ಷೆ ಅಂದ್ರೆ ಹೀಟ್ ಶೀಲ್ಡ್ ಇರುತ್ತದೆ. ಅದರಲ್ಲಿ ಇರುವ ಜಾಗದಲ್ಲೇ ಉಪಗ್ರಹ ಹಿಡಿಸಬೇಕು. ಅದರಂತೆ ರಾಕೆಟ್ ಅನ್ನು ಸಿಲೆಕ್ಟ್ ಮಾಡಬೇಕು. ಮೂರನೇದಾಗಿ ರಾಕೆಟ್ನ ವೈಬ್ರೇಷನ್ ಮತ್ತು ಅಕೋಸ್ಟಿಕ್ ಮಿತಿ ಅಂದ್ರೆ ಗುಡುಗು ಮತ್ತು ನಡುಕ. ರಾಕೆಟ್ ಲಿಫ್ಟ್ ಆಫ್ ಆಗುವಾಗ ತುಂಬಾ ದೊಡ್ಡದಾಗಿ ಶಬ್ದ ಮಾಡುತ್ತೆ. ವೈಲೆಂಟ್ ಶೇಕಿಂಗ್ ಅಂದ್ರೆ ನಡುಕ ಹಾಗೂ ವಿಪರೀತ ಗ್ರಾವಿಟೇಷನಲ್ ಫೋರ್ಸ್ ಕ್ರಿಯೇಟ್ ಮಾಡುತ್ತದೆ. ಉಪಗ್ರಹ ಇದನ್ನು ತಡೆದುಕೊಳ್ಳುವ ಕ್ಷಮತೆ ಹೊಂದಿರಬೇಕು ಮತ್ತೆ ತುಂಡ ಆಗಬಾರದು. ನಾಲ್ಕನೇದಾಗಿ ಕಾಸ್ಟ್ ಮತ್ತು ಮಿಷನ್ ಬಜೆಟ್ ಅಂದ್ರೆ ಖರ್ಚು ಮತ್ತೆ ವೆಚ್ಚ. ಉಪಗ್ರಹ ಉಡಾವಣೆಗಾಗಿ ಇರುವ ಲಾಂಚ್ ಫೀ ಸಾಮಾನ್ಯವಾಗಿ ಒಂದು ಸ್ಪೇಸ್ ಮಿಷನ್ ನ ಒಟ್ಟು ಮೊತ್ತದ 25% ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಒಂದು ವೇಳೆ ಲಾಂಚ್ ವೆಹಿಕಲ್ ನಲ್ಲಿ ಒಂದೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ಅದನ್ನು ಡೆಡಿಕೇಟೆಡ್ ಲಾಂಚ್ ಎನ್ನುತ್ತಾರೆ. ಇದು ಅದರ ತೂಕ, ನಿಖರ ಕಕ್ಷಾ ಮತ್ತು ವೇಳಾಪಟ್ಟಿ ಮೇಲೆ ನಿರ್ಧಾರ ಆಗುತ್ತದೆ. ಆದ್ರೆ ರೈಟ್ ಶೇರ್ ಮಾಡಿ ಲಾಂಚ್ ಕಾಸ್ಟ್ ಕಡಿಮೆ ಮಾಡಬಹುದು. ಅಂದ್ರೆ ಹಲವು ಚಿಕ್ಕ ಉಪಗ್ರಹಗಳು ಒಂದು ದೊಡ್ಡ ಉಪಗ್ರಹ ಜೊತೆ ಅಳವಡಿಸಿ ಖರ್ಚು ಹಂಚಿಕೊಳ್ಳಬಹುದು. ಐದನೇದಾಗಿ ಲಾಂಚ್ ಸೈಟ್ ಜಿಯೋಗ್ರಫಿ ಮತ್ತು ಲಾಂಚ್ ಟೈಮ್ ಲೈನ್ ಅಂದ್ರೆ ಜಾಗ ಮತ್ತು ಉಡಾವಣಾ ಸಮಯ. ಉಡಾವಣಾ ಕೇಂದ್ರದ ಭೌಗೋಳಿಕ ಸ್ಥಳ ರಾಕೆಟ್ ತಲುಪಬಹುದಾದ ಕಕ್ಷೆಯನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ ನಮ್ಮ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇರುವ ಜಾಗ ಇಕ್ವೇಟರ್ ಹತ್ತಿರ ಇರುವ ಕಾರಣ ಸಾಧಾರಣ ಎಲ್ಲ ತರದ ಕಕ್ಷೆಗಳಿಗೆ ಅನುಕೂಲಕರವಾಗಿದೆ. ಉಡಾವಣಾ ಸಮಯಕ್ಕೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಕೆಲವೊಮ್ಮೆ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಮಂಗಳಯಾನ್ ಅಂತಹ ಅಂತರ ಗ್ರಹ ಮಿಷನ್ಗಳಲ್ಲಿ ಲಾಂಚ್ ಸಮಯ ಪೂರ್ವ ನಿರ್ಧಾರಿತ ಆದ್ದರಿಂದ ಆ ಹೊತ್ತಿಗೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಆರಿಸಬೇಕಾಗಬಹುದು.
ಹೀಗೆ ಉಪಗ್ರಹಗಳ ಮತ್ತು ಅವುಗಳ ಉದ್ದೇಶ ಆಧಾರದ ಮೇಲೆ ರಾಕೆಟ್ಗಳ ಆಯ್ಕೆ ನಿರ್ಧಾರ ಆಗುತ್ತೆ ಅಂತ ತಿಳಿದುಕೊಂಡ್ವಿ. ಇವತ್ತಿನ ಪ್ರಪಂಚದಲ್ಲಿ ಬಾಹ್ಯ ಆಕಾಶ ಆಧಾರಿತ ಸೇವೆಗಳು ತುಂಬಾ ವೇಗವಾಗಿ ಹೆಚ್ಚಾಗುತ್ತಿವೆ ಹಾಗೂ ಬೇರೆ ಬೇರೆ ತರಹ ಉಪಗ್ರಹಗಳಿಗೆ ಕಮ್ಮಿ ಖರ್ಚಿನ ಸರಿಯಾದ ರಾಕೆಟ್ಸ್ಗಳು ಸಿಗುವುದು ತುಂಬಾ ಮುಖ್ಯವಾಗಿದೆ. ಉಪಗ್ರಹಗಳು ಸಾಮಾನ್ಯ ಮನುಷ್ಯರ ಜೀವನದ ಅಂಗ

0: ವಾದಂತೆ ಉಪಗ್ರಹ ರಾಕೆಟ್ಗಳ ಬಳಕೆ ಹೆಚ್ಚುತ್ತಿದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂಗವಾಗಿ ನಡೆಸುತ್ತಿರುವ ಈ ಕಾರ್ಯಕ್ರಮದ ಶ್ರೋತೃಗಳಿಗೆ ನನ್ನ ಅನಂತ ಧನ್ಯವಾದಗಳು.
1: ಆತ್ಮೀರೇ, ಇದುವರೆಗೆ ಡಾಕ್ಟರ್ ಯು ಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ವಿಷಯದ ಕುರಿತು ಸಂಕ್ಷಿಪ್ತ ಮಾಹಿತಿನ ನಾವು ನೀವೆಲ್ಲರೂ ಕೇಳಿಸ್ಕೊಂಡ್ವಿ. ಈಗ ನೀವೆಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋದು ಪ್ರಶ್ನೆಗಳನ್ನ ಕೇಳಿಸ್ಕೋಬೇಕು, ಉತ್ತರ ನೀಡಬೇಕು ಅಂತ. ಮೊದಲ ಪ್ರಶ್ನೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ನಿಮ್ಮ ಹೆಸರಿನೊಂದಿಗೆ, ನೀವು ಊರಿನ ಹೆಸರಿನೊಂದಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಎಂದಿನಂತೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಲೇಬೇಕು, ಮಿಸ್ ಆಯಿತು ಅಂದರೆ ಪ್ರೈಸ್ ಮಿಸ್ ಆಗಿಬಿಡತ್ತೆ. ಮೊದಲ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಅನ್ನೋದನ್ನ ವಾಟ್ಸಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಒಂದು ಹಾಡಿನ ಅವಕಾಶ ಉತ್ತರ ಕಳಿಸೋದಕ್ಕೆ ನಿಮ್ಗೆ ಇರುತ್ತೆ.

ನಾರಾಯಣ, ಪ್ರಶ್ನೆ ಏನು ಹೆಂಗಿದೆ ಅಂತಾನು ಕೆಲವರು ಅನ್ಕೋತಿರ್ಬೋದು. ಸರಿ ಉತ್ತರಗಳನ್ನ ಕೆಲವು ಮಂದಿ ಕಳಿಸಿದ್ದಾರೆ. ನಮ್ಮ ಇಸ್ರೋ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದು ಸರಿ ಉತ್ತರ ಕೊಟ್ಟಿರೋರ ಹೆಸರುಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ನಾವು ಕೇಳಿದ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ಸರಿಯಾದ ಉತ್ತರ ಸಿಯೋಲ್ಕೋವ್ಸ್ಕಿ ರಾಕೆಟ್ ಸಮೀಕರಣ ಅಥವಾ ರಾಕೆಟ್ ಸಮೀಕರಣ ಅಂತಾನು ಕೂಡ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ವೇಗದ ಬದಲಾವಣೆಯು ದ್ರವ್ಯರಾಶಿಯ ಅನುಪಾತ ಮತ್ತು ನಿಷ್ಕಾಶ ವೇಗದ ಮೇಲೆ ಲಾಗರಿದಮಿಕ್ ಅಥವಾ ಘಾತೀಯವಾಗಿ ಅವಲಂಬಿಸಿರುತ್ತದೆ ಅಂತ ರಾಕೆಟ್ ಸಮೀಕರಣ ತೋರಿಸುತ್ತೆ. ಹೆಚ್ಚಿನ ಭಾರದ ಉಪಗ್ರಹವನ್ನು ದೂರದ ಇಲ್ಲವೇ ಹೆಚ್ಚು ವೇಗದ ಅವಶ್ಯಕತೆ ಇರುವ ಕಕ್ಷೆಗೆ ತಲುಪಿಸಲು ಹೆಚ್ಚು ಇಂಧನ ಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಈಗ ಗಮನವಿಟ್ಟು ಕೇಳಿ, ಸರಿಯಾದ ಉತ್ತರವನ್ನು ನಮಗೆ ವಾಟ್ಸಪ್ ಮಾಡಿ. ಪ್ರಶ್ನೆ, ಸುಮಾರು 500 ಕಿಲೋಗ್ರಾಂ ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸುಮಾರು 500 ಕೆಜಿ ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು ಯಾವುದು ಅನ್ನೋದನ್ನ ನೀವ್ಯಾರು ಅಂತ ಟೈಪ್ ಮಾಡಿ 9480091013 ಗೆ ವಾಟ್ಸಪ್ ಮಾಡಿ ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

ಗೌರಿ ಏನು ಉತ್ತರ ಅಂತ ಕೇಳುವಂತಹ ಸಮಯ. ಪ್ರಶ್ನೆ ಕೇಳಿದ್ವಿ, ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅಂದ್ರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ. ಈ ಉತ್ತರ ಕೊಟ್ಟಿದ್ರೆ ನಿಮ್ಮೆಲ್ಲರ ಉತ್ತರ ಕರೆಕ್ಟ್ ಆಗಿರುತ್ತೆ, ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಇನ್ನು SSLV ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಸಣ್ಣ ಉಪಗ್ರಹಗಳು ದೊಡ್ಡ ರಾಕೆಟ್ಗಳಲ್ಲಿ 2ನೇ ದರ್ಜೆಯ ಪೆಲೋಡ್ ಆಗಿ ಕಾಯ್ಬೇಕಾಗ್ತಿರುತ್ತೆ. SSLV ಅವುಗಳಿಗೆ ಹೊಂದುವ ರಾಕೆಟ್ ಅನ್ನ ನೀಡುತ್ತೆ. ಈ ರಾಕೆಟ್ ಅನ್ನ ಬೇಗ ಮತ್ತು ಕಡಿಮೆ ವೆಚ್ಚದಲ್ಲಿ ತಯಾರಾಗುವಂತೆ ರೂಪಿಸಲಾಗುತ್ತೆ. ಇದು ನಿಮಗಾಗಿ ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದೀವಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ವಾಟ್ಸ್ಆಪ್ ಮಾಡಿ 9480910013ಗೆ ನಿಮ್ಮ ಹೆಸರು ಟೈಪ್ ಮಾಡೋದನ್ನ ಮರೀಲೇಬಾರ್ದು, ಇಲ್ಲಾಂದ್ರೆ ಪ್ರೈಸ್ ಮಿಸ್ ಆಗತ್ತೆ. ಪ್ರಶ್ನೆ ಈ ರೀತಿಯಾಗಿದೆ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕು ಎಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು ಯಾವುದು ಅನ್ನೋದನ್ನ ನೀವು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು, ಇಸ್ರೋ ಪ್ರಾಯೋಜಿತ ವಿಶೇಷ ಕಾರ್ಯಕ್ರಮ. ಒಂದು ಹಾಡಿನ ಅವಕಾಶ ಆರಂಭ.

ಸರಿ ಉತ್ತರ ಕೊಟ್ಟಿರೋರು ಯಾರು ಅಂತ ನಾವು ಕೂಡ ಹುಡುಕಾಡ್ಕೊಂಡು ಹೆಸರುಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ. ಪ್ರಶ್ನೆ ಕೇಳಿದ್ವಿ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಸರಿಯಾದ ಉತ್ತರ ತೂಕ ಅಥವಾ ದ್ರವ್ಯರಾಶಿ, ಮಾಸ್ ಅಥವಾ ಪೇಲೋಡ್ ಮಾಸ್ ಅಥವಾ ಸ್ಯಾಟಲೈಟ್ ಲಾಂಚ್ ಮಾಸ್ ಅಂತ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಉಪಗ್ರಹದ ಒಟ್ಟು ತೂಕ ರಾಕೆಟ್ಗೆ ಅಗತ್ಯವಿರುವ ಕನಿಷ್ಠ ಥ್ರಸ್ಟ್ ಮತ್ತು ಇಂಧನ ಸಾಮರ್ಥ್ಯವನ್ನ ನೇರವಾಗಿ ನಿರ್ಧರಿಸುತ್ತೆ. ರಾಕೆಟ್ನ ಗರಿಷ್ಠ ಸಾಮರ್ಥ್ಯಕ್ಕಿಂತ ಉಪಗ್ರಹದ ತೂಕ ಹೆಚ್ಚಾಗಿದ್ರೆ ಅದು ನಿಗದಿತ ಕಕ್ಷೆಯನ್ನು ತಲುಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಉತ್ತರವನ್ನ. ಕೆಲವರು ಹೆಸರು ಟೈಪ್ ಮಾಡ್ತಾ ಇಲ್ಲ, ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ನಿಮ್ಮ ಹೆಸರು ಟೈಪ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರೈಸ್ ಬೇಡ ಅಂತ ನಾವು ಭಾವಿಸ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಅಥವಾ ಯಾವುದು ಅಂತ. ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಯಾವುದು? ನಿಮ್ಮ ಉತ್ತರವನ್ನು ನಿಮ್ಮ ಹೆಸರನ್ನ ಟೈಪ್ ಮಾಡಿ 9480090013 ಬೇಗ ಬೇಗ ಕಳಿಸ್ಕೊಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ವಿಶೇಷ ಕ್ವಿಜ್ ಕಾರ್ಯಕ್ರಮ ಇಸ್ರೋ ಪ್ರಾಯೋಜಿತ. ಪ್ರಶ್ನೆ ಕೇಳಿದ್ವಿ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು?

ಅಂತ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಅಪ್ರಾಕ್ಸಿಮೇಟ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಹವರ್. ಈ ಉತ್ತರವನ್ನ ಕೊಟ್ಟಂತ ಎಲ್ರಿಗೂ ಕೂಡ ಅಭಿನಂದನೆಗಳು. 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಅನ್ ಅವರ್. ಸರಿಯಾದ ಉತ್ತರ ಕಳಿಸಿದವರಿಗೆ ಅಭಿನಂದನೆ ತಿಳಿಸ್ತಾ ಒಂದಷ್ಟು ಮಾಹಿತಿನ ಹಂಚಿಕೊಳ್ಳೋಣ. ಭೂಮಿಯ ಸಮೀಪ ಕಕ್ಷೆಯಲ್ಲಿ ಸುತ್ತಲೂ 7.8 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗ ಸಾಕು. ಆದರೆ ಅಂತರಗ್ರಹ ಯಾತ್ರೆಗಳಿಗೆ ಬೇಕಾದ ವಿಮೋಚನಾ ವೇಗವನ್ನು ಪಡೆಯಲು ರಾಕೆಟ್ ಹೆಚ್ಚಿನ ವೇಗವರ್ಧಕ ಶಕ್ತಿಯನ್ನು ನೀಡಬೇಕು. ಇದು ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀವಿ. ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡಿ. ಪ್ರಶ್ನೆ: ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಬೇಕಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು? ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಹೆಸರೇನು ಮತ್ತು ಆ ಕಕ್ಷೆಯ ಹೆಸರೇನು ಎರಡನ್ನೂ ಟೈಪ್ ಮಾಡಿ 9480091013ಗೆ ವಾಟ್ಸಪ್ ಮಾಡಿ.

ಕಾಮನಬಿಲ್ಲು ವಿಶೇಷ ರಸಪ್ರಶ್ನೆ. ನಾವು ಪ್ರಶ್ನೆ ಕೇಳಿದ್ವಿ, ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ, ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ಉತ್ತರ, ಭೂಸ್ಥಿರ ವರ್ಗಾವಣಾ ಕಕ್ಷೆ ಅಥವಾ GTO, ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್. ಈ ಉತ್ತರ ಕೊಟ್ಟವರಿಗೆ ಅಭಿನಂದನೆಗಳು. ಈ GTO ಬಗ್ಗೆ ತಿಳ್ಕೊಳ್ಳೋದಾದ್ರೆ, ರಾಕೆಟ್ನ ಸಾಮರ್ಥ್ಯವು ಸಾಮಾನ್ಯವಾಗಿ ಭೂಸ್ಥಿರ ಕಕ್ಷೆಯತ್ತ ಅದು ಕಳಿಸಬಲ್ಲ ಉಪಗ್ರಹದ ಗರಿಷ್ಠ ತೂಕವನ್ನು ತಿಳಿಸುತ್ತೆ. ನಂತರ ಉಪಗ್ರಹವು ತನ್ನಲ್ಲಿರುವ ಇಂಧನದಿಂದ ತನ್ನದೇ ಎಂಜಿನ್ ಬಳಸಿ ಅಂತಿಮ ಎತ್ತರವನ್ನು ತಲುಪಿ ಕಕ್ಷೆಯನ್ನು ವೃತ್ತಾಕಾರಗೊಳಿಸುತ್ತದೆ. ಇದು ನಿಮ್ಮ ಮಾಹಿತಿಗಾಗಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ರಸಪ್ರಶ್ನೆ. ಈಗ ಮತ್ತೊಂದು ಪ್ರಶ್ನೆ ಗಮನವಿಟ್ಟು ಕೇಳಿ, ನಿಮ್ಮ ಹೆಸರನ್ನು ದಯವಿಟ್ಟು ಟೈಪ್ ಮಾಡಿ. ಪ್ರಶ್ನೆ ಈ ರೀತಿಯಾಗಿದೆ, ತಲಾ ಸುಮಾರು 1.3-1.4 ಟನ್ ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು? ತಲಾ ಸುಮಾರು 1.3-1.4 ಟನ್ ತೂಕವಿದ್ದ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಯಾವುದು ಅನ್ನೋದನ್ನು ನೀವ್ಯಾರು ಅಂತ ಟೈಪ್ ಮಾಡಿ 9480910013ಗೆ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಸಮಯ ಆರಂಭ.

ಕಳಿಸ್ತಾ ಇದ್ರೆ ಇನ್ನೂ ಚಂದ. ಆದರೆ ಒಂದು ಬೇಜಾರು ವಿಷಯ ಅಂದರೆ ನೀವು ಎಷ್ಟು ಸಲ ಹೇಳ್ತಾ ಇದ್ರು ಹೆಸರು ಮಾತ್ರ ಟೈಪ್ ಮಾಡ್ತಾನೆ ಇಲ್ಲ. ಪರವಾಗಿಲ್ಲ. ತಲಾ ಸುಮಾರು 1.3 ಅಥವಾ 1.4 ಟನ್ ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ನಿಮ್ಮ ಉತ್ತರ PSLV ಅಥವಾ PSLV XL ಅಂತಿದ್ರೆ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಅಭಿನಂದನೆಗಳು. ಇದರ ಬಗ್ಗೆ ನಾವು ಮಾಹಿತಿನ ಹಂಚಿಕೊಳ್ಳೋದಾದರೆ ಇವುಗಳ ಮಿತ ತೂಕ PSLV XL ಹೊಂದುತ್ತಾ ಇತ್ತು. ಆಯಾ ಉಡಾವಣೆಗಳಲ್ಲಿ PSLV ರಾಕೆಟ್ಗಳು ಮೊದಲು ಇವನ್ನ ಭೂಕಕ್ಷೆಯಲ್ಲಿ ಇರಿಸಿದ್ವು. ನಂತರ ನೌಕೆಗಳು ತಮ್ಮದೇ ಎಂಜಿನ್ಗಳಿಂದ ಕಕ್ಷೆಯನ್ನು ಎತ್ತರಿಸಿ ಚಂದ್ರ ಅಥವಾ ಮಂಗಳದತ್ತ ಸಾಗಿದವು. ಮತ್ತೊಂದು ಪ್ರಶ್ನೆ ಗಮನ ಇಟ್ಟು ಕೇಳಿ. ನಿಮ್ಮ ಹೆಸರಿನೊಂದಿಗೆ ಉತ್ತರವನ್ನು ಟೈಪ್ ಮಾಡಿ 9480901013 ಕಳಿಸ್ಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ. ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ? ಮತ್ತೊಮ್ಮೆ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವನ್ನು ಪಡೆಯುತ್ತವೆ? ಸರಿಯಾದ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ.

ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ ಅಂತ. ಸರಿಯಾದ ಉತ್ತರ ಶ್ರೀಲಂಕಾ. ಸಾಕಷ್ಟು ಜನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದರ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಯಾಕೆ ಅಲ್ಲಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂದರೆ, ಸುರಕ್ಷತೆಯ ದೃಷ್ಟಿಯಿಂದ ಪೂರ್ಣವಾಗಿ ತಮ್ಮ ಕೆಲಸ ಮುಗಿಸಿದ ಬೂಸ್ಟರ್ಗಳು ರಾಕೆಟ್ನಿಂದ ಬೇರ್ಪಟ್ಟ ನಂತರ ಸಮುದ್ರದಲ್ಲಿ ಬೀಳುವಂತಾಗಲು ಶ್ರೀಲಂಕಾದ ಭೂಭಾಗದ ಮೇಲೆ ಇರದಂತೆ ರಾಕೆಟ್ ಹಾದಿಯು ಪೂರ್ವ ನಿರ್ಧಾರಿತವಾಗಿರುತ್ತದೆ. ಇದು ನಿಮಗಾಗಿ ಮಾಹಿತಿ. ಈಗ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಗಮನಕ್ಕೆ ಇರಲಿ, ಜೊತೆಗೆ ಉತ್ತರವನ್ನು ಕಳಿಸುವಾಗ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸಬೇಕಾಗತ್ತೆ. ಪ್ರಶ್ನೆ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಇತ್ತೀಚೆಗೆ ಅಂದರೆ ಕಳೆದ ತಿಂಗಳಷ್ಟೇ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ನಿಮ್ಮ ಉತ್ತರವನ್ನು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9489901013 ಕಳಿಸ್ಕೊಡಿ. ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳಿದ್ವಿ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ GSLV, ಅಥವಾ ನೀವು GSLV F7 ಅಂತ ಕಳಿಸಿದ್ರು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಿರ್ತೀವಿ. GSLV Mk2 ಅಂತ ಕಳಿಸಿದ್ರು ಕೂಡ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದರ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ, 2026 ಸೆಪ್ಟೆಂಬರ್ 4ರಂದು GSLV F7 ಉಡಾವಕವು ಹರಿಕೋಟಾದ 2ನೇ ಉಡಾವಣಾ ವೇದಿಕೆಯಿಂದ ಹೊರಟು EOS-05 ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ತಲುಪಿಸಿತು. ಇದು ಇವತ್ತಿನ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ಇದುವರೆಗೂ 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URRAV ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿದ್ದ ವಿಶೇಷ ಪ್ರಾಯೋಜಿತ ಆಂತರಿಕ್ಷ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳೆ ಸಿಗೋಣ ಮಧ್ಯಾಹ್ನ 3:30. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಪ್ರಸಿದ್ಧ ಶ್ರೀರಾಮ್ ಅವರ ದನಿಯಲ್ಲಿ ಮ್ಯಾಥ್ಯೂಸ್ ಮನು ಅವರ ಸಂಗೀತ ಸಂಯೋಜನೆ ಸಾಹಿತ್ಯ ರಚನೆಯಲ್ಲಿ ಟಾಮ್ ಅಂಡ್ ಜೆರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದಕ್ಕೂ ಮುಂಚೆ ಮೂಡಿ ಬಂದಿದ್ದು ಏಕ್ಲವ್ಯ ಚಿತ್ರದ ಗೀತೆ, ಅರ್ಜುನ್ ಸರ್ಜಾ ಅವರ ಸಂಗೀತ ಸಂಯೋಜನೆ, ಮಂಜುನಾಥ್ ಬಿ ಎಸ್ರ ಸಾಹಿತ್ಯ ರಚನೆ, ಪ್ರೇಮ್ ಮತ್ತು ಅನುರಾಧ ಭಟ್ ಅವರ ದನಿಯಲ್ಲಿ ಎದೆಪಡಿತ ಜೋರಾಗಿದೆ ಗೀತೆ ಪ್ರಸಾರ ಆಗಿತ್ತು. ಇದೀಗ ನೀವು ಕೇಳ್ತಾ ಇದ್ದೀರಾ ಸಂಜೆ 4:39 ಸಮಯದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಿಂದ ಸೋನು ನಿಗಮ್ ಅವರ ದನಿಯಲ್ಲಿ ನನ್ನ ಒಳೆ, ಅನೂಪ್ ಸಿಳಿನವರ ಸಂಗೀತ ಸಂಯೋಜನೆ, ಧನಂಜಯ ರಂಜನ್ ಅವರ ಸಾಹಿತ್ಯ ರಚನೆ.

ಮಳವಳ್ಳಿ ಮಾವನ್ ಮಗಳೇ, ಮಾವನ್ ಮಗ ಹಾಡಿದಂತಹ ಗೀತೆ ಒಡಿಯಾಚದಿಂದ ಮೂಡಿ ಬಂತು. ಕೈಲಾಶ್ ಖೇರ್ ಹಾಗೂ ಸಂತೋಷ್ ವೆಂಕಿ ಸೋನಿ ಅವರ ದನಿಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆ. ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ ಸವಾರಿ 2 ಚಿತ್ರದ ಗೀತೆ. ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ, ಜಯಂತ್ ಕಾಯಂಕಿಣಿ ಅವರ ಸಾಹಿತ್ಯ ರಚನೆ, ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ದನಿಯಲ್ಲಿ ನಿನ್ನ ದನಿಗಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಸಮಯ ಆಗಿದೆ 4:54. ಗುರುವಾರದ ಗುಡ್ ಟೈಮ್ ಸಂಜೆಯ ಹೊತ್ತು ಚಿತ್ರಗೀತೆಗಳ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ ರಂಗಿತರಂಗ ಚಿತ್ರದಿಂದ ಅನು ಭಂಡಾರಿಯವರ ಸಂಗೀತ ಸಂಯೋಜನೆ. ಸಾಹಿತ್ಯ ರಚನೆಯಲ್ಲಿ ಸತೀಶ್ ಪಟ್ಲ ಮತ್ತು ದೀಪಿಕಾ ಅನುಪವರ ದನಿಯಲ್ಲಿ ಕೇಳೆ ಚೆಲುವೆ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾ ಕಲರ್ಫುಲ್ಲು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳ

0: ನ ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
0: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
4: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
5: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
3: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ರೇಡಿಯೋ.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲು FM ರೈನ್ ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಗುರುವಾರ ಸಂಜೆ ಸಮಯ 5 ಗಂಟೆ 3 ನಿಮಿಷ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಅದ್ಭುತವಾದ ಹಾಡುಗಳು, ಮಾತುಕತೆ, ಅದರ ಜೊತೆಯಾಗಿ ಹರಟೆ ಎಲ್ಲವೂ ಇವತ್ತು ನಿಮ್ಮ ಜೊತೆಯಾಗುತ್ತೆ. ಎಲ್ಲಿ ಹೋಗ್ಬಿಡಿ, ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲು. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್. ಶುರು ಮಾಡೋಣ ಈ ಹೊತ್ತಿನ ಕಾರ್ಯಕ್ರಮ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಏನೀಗ ಮೂಡಿ ಬರ್ತಾ ಇದೆ, ಏನಮ್ಮಿ ಯಾಕಮ್ಮಿ.

ಜೊತೆ ನಾನು ದೂರ ಮಾತಿಲ್ಲ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ. ಇವಾಗ 5:12 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಭಾರತದ ನಮ್ಮ ಕಾಡುಗಳನ್ನ ಸ್ವಲ್ಪ ಸುತ್ತಾಡಿ ಬರೋಣ. ಇನ್ನು ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಅಂತ 106 ಇವತ್ತಿನ ಸಂಖ್ಯೆಯನ್ನು ನೋಡಿದ್ರೆ 106 ರಾಷ್ಟ್ರೀಯ ಉದ್ಯಾನವನಗಳಿದೆ. ಈ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವುದಾದ್ರೂ ರಾಷ್ಟ್ರೀಯ ಉದ್ಯಾನವನವನ್ನು ಕಾಡನ್ನು ನೀವು ಸುತ್ತಾಡಿದರೆ ನಮ್ಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901031390 ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಶುಭ ಸಂಜೆ ಅಂತ ಹೇಳಿ ಗಣೇಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಹಾಗೆ ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭ ಸಂಜೆ ಅಂತ ಹೇಳ್ತಾ, ನಿಮ್ಮ ಊರಿನ ಸುತ್ತಮುತ್ತ ಯಾವುದಾದ್ರೂ ಈ ರೀತಿಯ ಕಾಡುಗಳಿದೆಯಾ, ಅದರಲ್ಲೂ ರಾಷ್ಟ್ರೀಯ ಉದ್ಯಾನವನದ ದರ್ಜೆಗೆ ಏರುವಂತಹ ಕಾಡುಗಳಿದೆಯಾ, ಏರಿರುವಂತಹ ಕಾಡುಗಳಿದ್ರೆ ಅಲ್ಲಿ ನೀವು ಸುತ್ತಾಡಿದರೆ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೆಲ್ಲದರ ಜೊತೆಗೆ ಪ್ರಶ್ನೆಯೊಂದನ್ನು ನಿಮ್ಮ ಮುಂದೆ ಇಡ್ತೀನಿ. ಭಾರತದಲ್ಲಿ 106 ಈ ರೀತಿಯ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ 57 ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆಯಂತೆ. ಅದೆಲ್ಲದರ ನಡುವೆ ಒಂದೇ ಒಂದು ಕಾಡು ಅತ್ಯಂತ ಸುಂದರವಾಗಿರುವಂತಹ ಕಾಡು, ಸೊಗಸಾಗಿರುವಂತಹ ಕಾಡು, ಬ್ಯೂಟಿಫುಲ್ ಆಗಿರುವಂತಹ ಕಾಡು ಅಂದರೆ ಅದು ಯಾವ ರಾಷ್ಟ್ರೀಯ ಉದ್ಯಾನವನ ಗೊತ್ತಾ? ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಕೇಳ್ತಾನೆ ರೀ, ಇದು ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಅದ್ಭುತ ಗೀತೆಗಳು ಇದೀಗ ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ ನಿನ್ನ ಸ್ನೇಹದಿಂದ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆ ಒಂದನ್ನು ನಿಮ್ಮ ಮುಂದೆ ಇಟ್ಟಿದೆ. ಇನ್ಫ್ಯಾಕ್ಟ್ ಎರಡು ಪ್ರಶ್ನೆಗಳನ್ನು ಕೇಳಿದ್ದೆ. ಒಂದು, ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿದೆ, ಯಾವುದಾದ್ರೂ ರಾಷ್ಟ್ರೀಯ ಉದ್ಯಾನವನವನ್ನು ಈ ನ್ಯಾಷನಲ್ ಫಾರೆಸ್ಟನ್ನು ನೀವು ತಿರುಗಾಡಿದ್ದೀರಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ. ಅದರ ಜೊತೆಗೆ ಎರಡನೇ ಪ್ರಶ್ನೆಯಾಗಿತ್ತು, ಈ ನಮ್ಮ 106 ಕಾಡುಗಳಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಅತ್ಯಂತ ಸೊಗಸಾಗಿರುವಂತಹ, ಸುಂದರವಾಗಿರುವಂತಹ, ಸೀನಿಕ್ ಆಗಿರುವಂತಹ, ಬ್ಯೂಟಿಫುಲ್ ಆಗಿರುವಂತಹ, ಅಮೋಘವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂದರೆ ಅದು ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಿ. ಒಂದು ಸರಿಯಾದ ಉತ್ತರ ನನ್ನ ಬಳಿ ಬಂದಿದೆ, ಕಳಿಸ್ಕೊಟ್ಟಿದ್ದಾರೆ ಶಂಭುಲಿಂಗೇಗೌಡರವರು. ಧನ್ಯವಾದಗಳು, ನಿಮ್ಮ ಸಂದೇಶಕ್ಕೆ ಹರಪನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಉತ್ತರಾಖಂಡದಲ್ಲಿ ಇರುವಂತಹ ಪುಷ್ಪ ಕಣಿವೆ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಹೆಸರು ವ್ಯಾಲಿ ಆಫ್ ಫ್ಲವರ್ಸ್. ಅತ್ಯಂತ ವಿಶೇಷವಾದಂಥ ಹೆಸರು ಅಂತ ನಿಮಗೆ ಅನ್ನಿಸ್ಬಹುದು. ಹೂಗಳ ಕಣಿವೆ ಇದು, ಹೆಸರಲ್ಲೇ ಬಹುಶಃ ಅತ್ಯಂತ ವಿಶೇಷವಾದ ಒಂದು ಸಿಗ್ನಿಫಿಕೆನ್ಸ್ ಇದೆ ಅಂತ ನನಗನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಕಾಡಿದೆಯಲ್ಲ, ಈ ಕಾಡು 1939 ಈ ರೀತಿಯ ಒಂದು ಅದ್ಭುತವಾದಂತಹ ಕಣಿವೆ ಭಾರತದಲ್ಲಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. 1931 ಮೂರು ಜನ ಬ್ರಿಟಿಷ್ನ ಪರ್ವತಾರೋಹಿಗಳು, ಮೌಂಟೇನಿಯರ್ಸ್ ಫ್ರಾಂಕ್ ಎಸ್ ಸ್ಮಿತ್, ಎರಿಕ್ ಸಿಫನ್ ಹಾಗೆ ಆರ್ ಎಲ್ ಹೋಲ್ಡ್ಸ್ವರ್ತ್, ಮೂರು ಜನ ಮೌಂಟ್ ಕಾಮೆಟ್ ಅನ್ನುವಂತಹ ಬೆಟ್ಟವನ್ನು ಹತ್ತಿರ್ತಾರೆ. ಹತ್ತು ಇಳಿಯುವಾಗ ಅವರ ದಾರಿಯಲ್ಲಿ

ದಾರಿ ಅವರಿಗೆ ಕಾಣಿಸಿಗುತ್ತೆ. ಆ ದಾರಿಯನ್ನು ಹತ್ತು ಹೊರಡ್ತಾರೆ. ಏನಿರಬಹುದು ಇಲ್ಲಿ ನೋಡೋಣ ಅಂತ, ಯಾರೂ ಚಲಿಸದಿದ್ದಂತಹ ಜಾಗ ಇದು, ಹಿಮಾಲಯದ ತುದಿಯಲ್ಲಿ ಇರುವಂತಹ ಭಾಗ, ಎಲ್ಲಿರುವಂತಹ ಕಣಿವೆ. ಆ ಕಣಿವೆಯನ್ನು ನೋಡ್ತಾರೆ. ಇಲ್ಲಿರುವಂತಹ ಈ ಒಂದು ಸೌಂದರ್ಯ ಬೇರೆ ಭೂಮಿಯ ಮೇಲೆ ಯಾವ ಪ್ರದೇಶದಲ್ಲೂ ಭಾಗದಲ್ಲೂ ಇಷ್ಟು ಅದ್ಭುತವಾಗಿರುವಂತಹ ಕಣಿವೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈ ಒಂದು ಕಣಿವೆಯನ್ನು ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. 1939 ರಾಯಲ್ ಬೊಟಾನಿಕಲ್ ಗಾರ್ಡನ್ನಿಂದ ಲೇಡಿ ಜಾನ್ ಮಾರ್ಗರೆಟ್ಸ್ ಅವರು ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಬಂದು ಈ ಒಂದು ಪ್ರದೇಶದ ಅಧ್ಯಯನವನ್ನು ಶುರು ಮಾಡ್ತಾರೆ. ಇಲ್ಲಿರುವಂತಹ ಹೂಗಳು, ಇಲ್ಲಿರುವಂತಹ ಪ್ರಭೇದಗಳು, ಈ ಥರ ಅಧ್ಯಯನವನ್ನು ಶುರು ಮಾಡ್ತಾರೆ. ಇನ್ನಷ್ಟು ಮಾತಾಡೋಣ, ಕೇಳ್ತಾನೆ ಇರಿ, ಚಿನ್ ಮಾಡಿರಿ. ಕನ್ನಡ ಕಾಮನಲ್ಲೂ FM Rainbow 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ. ಭಾರತದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅತ್ಯಂತ ವಿಶೇಷವಾಗಿರುವಂತಹ ಉದ್ಯಾನವನ ವ್ಯಾಲಿ ಆಫ್ ಫ್ಲವರ್ಸ್, ಹೂಗಳ ಕಣಿವೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಉತ್ತರಾಖಂಡದಲ್ಲಿರುವಂತಹ ಈ ಒಂದು ಕಾಡು, ಈ ವಿಶೇಷವಾದಂತಹ ಒಂದು ವ್ಯಾಲಿ ಇದೆ ಅನ್ನೋದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತಿರಲಿಲ್ಲ 1931ರವರೆಗೆ. ತದನಂತರ ನಿಧಾನವಾಗಿ ಈ ಹೂಗಳ ಕಣಿವೆ ಒಂದಿದೆ ಅತ್ಯಂತ ವಿಶೇಷವಾಗಿರುವಂತಹ ಕಣಿವೆ ಅಂತ ತಿಳಿದು ಬರುತ್ತೆ. ಇನ್ಫ್ಯಾಕ್ಟ್ 1993ರಲ್ಲಿ ಭಾರತ ಸರ್ಕಾರದ ವತಿಯಿಂದ ಇಲ್ಲಿರುವಂತಹ ಹೂಗಳ ಬಗ್ಗೆ ಒಂದು ಡಿಟೇಲ್ ಆಗಿರುವಂತಹ ರಿಪೋರ್ಟ್ ಕೂಡ ಬಿಡುಗಡೆ ಆಗುತ್ತೆ. ಆ ರಿಪೋರ್ಟ್ನ ಪ್ರಕಾರ ಈ ಒಂದು ಪ್ರದೇಶದಲ್ಲಿ ಸರಿಸುಮಾರು 520 ಬಗೆ ಬಗೆಯ ಬೇರೆ ಬೇರೆ ರೀತಿಯ ಜಾತಿಯ ಹೂಗಳನ್ನು ನಾವು ನೋಡಬಹುದಂತೆ. ಅಷ್ಟು ವೈವಿಧ್ಯಮಯವಾಗಿದೆ ಈ ಒಂದು ಕಾಡು. 17 ಕಿಲೋಮೀಟರ್ ಚದರಡಿಯಲ್ಲಿ ವಿಸ್ತಾರಗೊಂಡಿರುವಂತಹ ಕಾಡಿದು. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಈ ಇಷ್ಟೆಲ್ಲ ಹೂಗಳ ಒಂದು ಪ್ರಭೇದಗಳೇನಿದೆ ಇದೆಲ್ಲದರ ನಡುವೆ ಸರಿಸುಮಾರು 13 ಗಿಡಗಳನ್ನು, ಇನ್ಫ್ಯಾಕ್ಟ್ 31 ಮಾಡಲಾಗಿದೆ. ತದನಂತರ 31 ಗಿಡಗಳನ್ನು ಅತ್ಯಂತ ಅಳಿವಿನ ಅಂಚಿನಲ್ಲಿ ಇರುವಂತಹ ವಿಶೇಷವಾದಂತಹ ಹೂವಿನ ಗಿಡಗಳು ಅಂತ ಹೇಳಿ ಅವುಗಳನ್ನು ಆ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅದರ ಜೊತೆಗೆ 45 ಬಗೆ ಬಗೆಯ ಔಷಧೀಯ ಗಿಡಗಳು ಕೂಡ ಇಲ್ಲಿ ಕಾಣಸಿಗುತ್ತೆ ಅನ್ನೋದು ಮತ್ತೊಂದು ವಿಶೇಷತೆ. ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಇದೇ ರೀತಿಯ ವಿಶೇಷವಾದಂತಹ ಚರ್ಚೆಯನ್ನು ಮಾಡಿ ನೋಡಿದಾಗ ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಣಿಗಳಿಲ್ಲ, ಆದರೆ ಇರುವಂತಹ ಪ್ರಾಣಿಗಳಲ್ಲಿ ಸರಿಸುಮಾರು 13 ಜಾತಿಯ ಬಗೆ ಬಗೆಯ ಪ್ರಾಣಿಗಳು ಕೇವಲ ಸಸ್ತನಿಗಳು, ಅಂದರೆ ಅವುಗಳನ್ನು ಎಂಡಮಿಕ್ ಸ್ಪೀಷೀಸ್ ಅಂತಾರೆ. ಈ ಒಂದು ಕಾಡಿಗೆ ಬಿಟ್ಟರೆ, ಈ ಒಂದು ಭಾಗಕ್ಕೆ ಬಿಟ್ಟರೆ ಬೇರೆ ಯಾವ ಭಾಗದಲ್ಲೂ ಜಾಗದಲ್ಲೂ ಕಾಣಸಿಗದಂತಹ ಪ್ರಾಣಿಗಳು. ಉದಾಹರಣೆಗೆ ಉತ್ತರ ಬಯಲು ಬೂದುಲಂಗೂರ್ ಕೋತಿಗಳು ಇಲ್ಲಿ ಮಾತ್ರ ಕಾಣಸಿಗುತ್ತೆ. ಕೆಂಪು ದೈತ್ಯ ಹಾರುವಂತಹ ಅಳಿಲು ವ್ಯಾಲಿ ಆಫ್ ಫ್ಲವರ್ಸನ್ನು ಬಿಟ್ಟರೆ ಮಾನಸ್ ನ್ಯಾಷನಲ್ ಪಾರ್ಕ್, ಈ ಎರಡು ನ್ಯಾಷನಲ್ ಪಾರ್ಕ್ನಲ್ಲಿ ಇದು ಕಾಣಸಿಗುತ್ತೆ. ಹಿಮಾಲಯನ್ ಕಪ್ಪು ಕರಡಿಗಳು, ಕೆಂಪು ನರಿಗಳು, ಹೀಗೆ 13 ಬೇರೆ ಬೇರೆ ಪ್ರಾಣಿಗಳು ಕೇವಲ ಇದೇ ಭಾಗದಲ್ಲಿ ಮಾತ್ರ ಕಾಣಸಿಗೋದು. ಅದೆಲ್ಲದರ ಜೊತೆಗೆ ಇದುವರೆಗೂ ಅತ್ಯಂತ ಹೆಚ್ಚಿನ ಅಧ್ಯಯನ ನಡೆದೇ ಇರುವಂತಹ ಮತ್ತೊಂದು ಪ್ರಾಣಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಹಿಮ ಚಿರತೆ, ಸ್ನೋ ಲೆಪರ್ಡ್. ಇವತ್ತಿಗೂ ಅತ್ಯಂತ ಎಲ್ಯೂಸಿವ್ ಸ್ಪೀಷೀಸ್ ಅದು. ಅದಿರುವಂತಹ ಭಾಗ ಜಾಗ ಹಿಮಾಲಯದ ತುದಿಯಲ್ಲಿ ಅದು ವಾಸವಾಗಿರುತ್ತೆ. ಅದನ್ನು ಶೂಟ್ ಮಾಡೋದೇ ಕಷ್ಟ, ಫೋಟೋಗ್ರಾಫ್ ಮಾಡೋದು ಕಷ್ಟ, ಅದನ್ನು ವಿಡಿಯೋಗ್ರಾಫ್ ಮಾಡೋದು ಕಷ್ಟ. ಹಾಗಾಗಿ ಇವತ್ತಿನವರೆಗೂ ಅತ್ಯಂತ ಹೆಚ್ಚಿನ ವಿಚಾರ ತಿಳಿದೇ ಇರುವಂತಹ ಪ್ರಾಣಿ ಹೊಂದಿದೆ ಅಂತ ಹೇಳಿದ್ರೆ ಅದು ಹಿಮ ಚಿರತೆ. ಈ ಹಿಮ ಚಿರತೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದೆಲ್ಲದರ ಜೊತೆಯಾಗಿ ಇಷ್ಟೆಲ್ಲ ಹೂಗಳಿದೆ ಅಂದಮೇಲೆ ಈ ಹೂಗಳನ್ನು ನೋಡ್ಕೊಳ್ಳೋದಕ್ಕೆ, ಈ ಹೂಗಳನ್ನು ಮತ್ತೆ ಮತ್ತೆ ಆ ಒಂದು ಕಾಡಿನಲ್ಲಿ ಚಿಗುರೋ ಹಾಗೆ ಬೆಳೆಯೋ ಹಾಗೆ ಮಾಡೋದಕ್ಕೆ ಬೇಕಾಗಿರುವಂತಹ ಚಿಟ್ಟೆಗಳು, ಜೇನಿನ ನೊಣಗಳು ಕೂಡ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಹಲವಾರು

ಬಗೆಯ ಜೇನುನೊಣಗಳು, ಚಿಟ್ಟೆಗಳು ಇವೆಲ್ಲವೂ ಇದೆ. ಅದರ ಜೊತೆಗೆ ಪಕ್ಷಿಯ ಪ್ರಭೇದಗಳು ಕೂಡ ಅತಿ ಹೆಚ್ಚಾಗಿವೆ. 114 ಬೇರೆ ಬೇರೆ ಪ್ರಭೇದಗಳನ್ನು ನಾವಿಲ್ಲಿ ಕಾಣಬಹುದು ಅಂತ ಹೇಳಿ 1993 ಅಧ್ಯಯನ ನಮಗೆ ತಿಳಿಸ್ಕೊಡುತ್ತೆ. ಇನ್ನಷ್ಟು ಮಾತಾಡೋಣ, ಕೇಳ್ತೇನೆ, ಟ್ಯೂನ್ ಮಾಡಿರಿ. ಇದು ಕನ್ನಡಕ ಅವರಬಿಲು ಎಫ್ ಎಂ ರೈನ್ಬೋ. ಸಂದೇಶಗಳನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದುವರಿಯೋಣ ಇದೀಗ ಕಾರ್ಯಕ್ರಮದಲ್ಲಿ.

ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 5:50 ಆಗ್ತಾ ಇದೆ. ಇವತ್ತಿನ ನಮ್ಮ ಈ ಪಯಣವನ್ನು ಕೊನೆ ಮಾಡುವಂತಹ ಸಮಯ, ವಾಪಸ್ ಬರುವಂತಹ ಸಮಯ. ನಮ್ಮ ನಾನ್ ಸ್ಟಾಪ್ ಸಜ್ಜೆ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇತ್ತು. ಹೂಗಳ ಕಣಿವೆಯಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನದಿಂದ ಹಿಂತಿರುಗುವಂತಹ ಸಮಯ ಸಿಕ್ಕಾಗ ಇನ್ನಷ್ಟು ಈ ರೀತಿಯ ಕಾಡುಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಕೊನೆ ಮಾಡೋಣ ಇವತ್ತಿನ ಕಾರ್ಯಕ್ರಮ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆ ಆಗಿದ್ದು ಆರ್ಚೆ ಪ್ರವೀಣ್ ಜಾಯ್ಸ್. ಕೊನೆಯಾಗಿ ಎರಡು ಹಾಡುಗಳೊಂದಿಗೆ ಈ ಹೊತ್ತಿನ ಕಾರ್ಯಕ್ರಮನ ಕೊನೆ ಮಾಡೋಣ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ
3: ಮ್ಯೂಸಿಕಲಿ ಮ್ಯಾಚ್ಕಲಿ ಯಾವ ಸಮಯ ಆಗಲಿದೆ 6:05. ಇನ್ನೀಗ ಕೇಳೋಣ ದೆಹಲಿ ಕೇಂದ್ರದಿಂದ ವಾರ್ತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನಬಿಲು ಎಫ್ಎಂ ರೇನ್ಬೋ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿ ಸರೋಜಾದೇವಿ ಅಂದ್ರೆ ಕಪ್ಪ ಕೊಡಬೇಕೇ ಕಪ್ಪ, ಈ ಸಂಭಾಷಣೆ ಕೇಳಿಸಿದ ಹಾಗೆ. ಭಾವಪೂರ್ಣ ಅಭಿನಯ, ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಜನಪ್ರಿಯರಾದ ಕನ್ನಡದ ಕಲಾವಿದೆ. 1992 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಡೆಸಿದ ಧ್ವನಿಮುದ್ರಣ ಇದು. ಕೇಳಿ ಕಲಾವಿದೆ ಬಿ ಸರೋಜಾದೇವಿ ಶ್ರೀಹರ್ಷ.
3: ಯಾವ ಕೆಲಸನೇ ಮಾಡಿ ನೀವು, ಆ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಯೋಗ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಸೆಂಟ್ ಟೆರೇಸಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದೆ, ಚಿತ್ರಗಳನ್ನ ನೋಡ್ತಾ ಇರಲಿಲ್ಲ. ಕಾನ್ವೆಂಟಲ್ಲಿ ಓದ್ತಾ ಇದ್ದರಿಂದ ನನಗೆ ಜೀಸಸ್ ಹೇಳಿದ್ದು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬೆಳೆದೋಳು. ನಮ್ಮನೇಲಿ ಎಲ್ಲರೂ ಸಿನಿಮಾಗೆ ಹೋಗ್ತಿದ್ರು. ಅವಾಗ ನಾನು ಆ ಸಿನಿಮಾ ಕೊಡೋ ಟಿಕೆಟ್ ದುಡ್ಡನ್ನ ಅಮ್ಮ ನನಗೆ ಅದು ಕೊಡುವಂತ ದುಡ್ಡು ತೊಗೊಂಡು, ಅವ್ರು 1 ರೂಪಾಯಿ ಕೊಡೋರು ನಮ್ಮ ತಾಯಿ, ಆ 1 ರೂಪಾಯಿಗೆ ಬಟ್ಟೆ ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಾಕ್ ಹೊಲ್ದ್ಬಿಟ್ಟು, ನಾನು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿದ್ರು ಆ ಮಕ್ಕಳಿಗೆ ತೊಗೊಂಡೋಗಿ ಆ ಫ್ರಾಕ್ ಕೊಡ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಹೋಗ್ಬೋದು, ನಾನು ಒಬ್ಬ ನನ್ನಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಬೇಕಾದ ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇದ್ದೆ. ಹಣೆಗೆ ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಆ ಬೊಟ್ಟನ್ನ ತೆಗೆದುಬಿಡ್ತಾ ಇದ್ದೆ. ಯಾಕೆಂದರೆ ನನ್ನಾಗಬೇಕಾದ್ರೆ ಬೊಟ್ಟಿರಬಾರ್ದಲ್ಲ ಅನ್ನೋ ಒಂದು ಭಾವನೆ ಚಿಕ್ಕ ಹುಡುಗಿ ನನಗೆ. ಆಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದು ನಮ್ಮ ತಾಯಿ ಕೇಳೋರು, ಎಲ್ಲಮ್ಮ ಬೊಟ್ಟು ಅಣ್ಣಲ್ಲಿ ಬೊಟ್ಟೆ ಇಲ್ವಲ್ಲಿ ಅಂತ. ನಾನೇ ಅಮ್ಮ ಸೆಕೆ ಒಳಗೆ ಅದು ಹೊಟ್ಟೋಗ್ಬಿಡ್ತು ಅಂತಿದ್ದೆ. ಆ ಥರ ಒಂದು ಅಭಿಪ್ರಾಯ ಇದ್ದಳು. ನಾನು ಒಂದು ಸಾರಿ ಬೆಂಗಳೂರಿನಲ್ಲಿ ಮೇಯೋ ಹಾಲ್ನಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ ಹಾಡು ಹೇಳ್ತಾ ಇದ್ದಾಗ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರು ಬಂದಿದ್ದರು. ಅವರು ನನ್ನ ಧ್ವನಿ ಕೇಳ್ಬಿಟ್ಟು, ಹುಡುಗಿ ಬಹಳ ಚೆನ್ನಾಗಿ ಹಾಡ್ತದಲ್ಲ ಅಂದ್ಬಿಟ್ಟು ಅವರು ನನ್ನ ಹಾಡಿಗೆ ತಗೋಬೇಕು ಅಂತಿದ್ರು, ಅಥವಾ ಏನೋ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಬಹಳ ಚಿಕ್ಕ ಹುಡುಗಿ ಅವಾಗ, ಬಟ್ ತುಂಬ ಉದ್ದಕ್ಕೇನೋ ಒಳ್ಳೆ ಪರ್ಸ್ನಾಲಿಟಿ ಇತ್ತು, ಬಟ್ ತುಂಬ ಚಿಕ್ಕೋಳು ಅವಾಗ. ಏನು ನಂಗಿದ್ರೆ 12 ವರ್ಷ ಇರಬೇಕಷ್ಟೆ. ಆಮೇಲೆ ಅವರು ನನ್ನ ಪರವಾಗಿಲ್ಲ ಫೋಟೋ ತೆಗೆದ್ರು, ಹುಡುಗಿ ಪರವಾಗಿಲ್ಲ ಸರಿ ಇದ್ದಾಳೆ ಅಂದ್ಬಿಟ್ಟು ಅವ್ರು ತೆಗೀತಿದ್ದ ಮಹಾಕವಿ ಕಾಳಿದಾಸ ಕನ್ನಡ ಚಿತ್ರಕ್ಕೆ ನನ್ನ ನಾಯಕಿ ಪಾತ್ರವಾಗಿ ಆರಿಸಿದ್ರು. ಮತ್ತು ಅದರಲ್ಲಿ ಕನ್ನಡ ಎಲ್ಲ ಬಹಳ ಸಂಸ್ಕೃತಿ ವಾಕ್ಯಗಳು ತುಂಬ ಇತ್ತು. ನನ್ನ ಗುರುಗಳಾದ ಕೆ ಆರ್ ಸೀತಾರಾಮ ಶಾಸ್ತ್ರಿಗಳು ಅದು ಎಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ರು ಅಂದರೆ, ನನ್ನ ಗುರುಗಳು ಸೀತಾರಾಮ ಶಾಸ್ತ್ರಿಗಳು ನನ್ನ ಬಾಯಿಂದ ಆ ಥರ ಮಾತಾಡ್ಸೋದಕ್ಕೆ ನನಗೆ ಅಷ್ಟು ಒಂದು ಶಿಕ್ಷಣ ಕೊಟ್ಟರು. ಅದರಲ್ಲೂ ಅಲ್ಲಿ ಒಂದು ಅಸ್ಥಿ ಕಶ್ಚಿತ್ ವಾಗ್ ವಿಶೇಷ ಅಂತ ಒಂದು ಬರ್ತದೆ, ಅದು ಮಾತಾಡ್ಲಿಕ್ಕೆ ನನಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಅಂದರೆ, ಅದು ಈ ದಿನ ಅವರಿಲ್ಲ. ನಾನು ಈ ದಿನ ಈ ಒಂದು ಪದ್ಮಭೂಷಣ ಬರೋದಕ್ಕೂ ಮುಖ್ಯವಾಗಿ ನಾನು ಅವರಿಗೆ ಮೊದಲು ಅವ್ರ ನಾನು ವಂದನೆಗಳನ್ನ ಅರ್ಪಿಸಬೇಕು. ಅವ್ರ ಆತ್ಮ ಎಲ್ಲಿದ್ದರೂ ಇದನ್ನು ಕೇಳಿಬಿಟ್ಟು ಸಂತೋಷ ಪಡ್ತಾ ಇರ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಈ ಥರ ನನ್ನ ಚಿತ್ರರಂಗದ ಒಂದು ಇದು ಪ್ರವೇಶ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಮಿಳು ಚಿತ್ರದಲ್ಲಿ MGR ಅವ್ರ ಸ್ವಂತ ಚಿತ್ರ ನಾಡೋಡಿ ಮನ್ನನ್ನೆಲ್ಲ ಹಾಕಿ ಅವರೇ ನನಗೆ ಗುರುಗಳು. ಆಮೇಲೆ NT Ramarao ತೆಲುಗು ಚಿತ್ರದಲ್ಲಿ ಅವರು ನನ್ನ ಅವ್ರ ಸ್ವಂತ ಪಿಕ್ಚರ್ಗೆ ಹಾಕಿದ್ರು. ಅದರಲ್ಲೂ ತೆಲುಗಿನಲ್ಲೂ ನಾನು ಬಹಳ ಹೆಸರು ಪಡೆಯೋದಕ್ಕೆ ಕಾರಣ ಶ್ರೀ NT Ramarao. ಆಮೇಲೆ ಹಿಂದಿ ಚಿತ್ರರಂಗಕ್ಕೆ ದಿಲೀಪ್ ಕುಮಾರು ಮತ್ತು SS Vasan ಅವರು ಒಂದು ಪೈಗಾಮ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಆವಾಗ ಪಂತಲು ಸರ್ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅವರು ನನ್ನ ನೋಡಿದ್ದಾರೆ, ನೋಡ್ಬಿಟ್ಟು ಅವರು ಈ ಹುಡುಗಿ ಸ್ವಲ್ಪ ವೈಜಯಂತಿಮಾಲ ಇದ್ದಾಗಿದ್ದಾಳಲ್ಲ ಅಂದ್ಬಿಟ್ಟು ಆ ಪೈಗಾಮ್ ಚಿತ್ರದಲ್ಲಿ ವಸುಂಧರಾ ದೇವಿಯವರು ಅಂದರೆ ವೈಜಯಂತಿಯವರ ಸ್ವಂತ ತಾಯಿ, ಆಕೆ ವಸುಂಧರಾ ದೇವಿಯವರು ತಾಯಿ ಪಾತ್ರ, ವೈಜಯಂತಿ ಅಕ್ಕ, ಅವ್ರಿಗೊಂದು ಎರಡನೇ ಮಗಳ ಪಾತ್ರ ಬೇಕಾಯಿತು. ಅದಕ್ಕೆ ಅವರು ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ರು, ನಮ್ಮ ತಾಯಿ ಹೇಳಿದ್ರು ಅವಳು ಆಗಲೇ ಹೀರೋಯಿನ್ ಮಾಡ್ತಾ ಇದ್ದಾಳೆ, ಎರಡನೇ ರೋಲ್ ಮಾಡಲ್ಲ ಅಂತ. ಆದರೆ ಅವರು ಅಷ್ಟು ದೊಡ್ಡ SS Vasan ಜೆಮಿನಿ ಸ್ಟುಡಿಯೋ ಯಜಮಾನರು, ಮತ್ತು ದಿಲೀಪ್ ಕುಮಾರ್ ಅಂದರೆ ಎಷ್ಟು ದೊಡ್ಡ ಮಹಾನ್ ನಟರು, ಅವರಿಬ್ಬರು ನಮ್ಮ ತಾಯಿನ ಕೇಳಿಕೊಂಡ್ರು. ನನಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಈಗಿನ ಕಾಲದಲ್ಲಿ ಯಾರನ್ನಾದ್ರೆ ಅವ್ರನ್ನ ಹಾಕ್ಬಿಡ್ತಾ ಇದ್ದಾರೆ ಪಾತ್ರಕ್ಕೆ. ನನ್ನೇ ಬೇಕು ಅಂತ ನಮ್ಮ ತಾಯಿನ ಎಷ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ, ಹೇಗಾದರೂ ನಿಮ್ಮ ಮಗಳೇ ಮಾಡಬೇಕು, ಆವಾಗಲೇ ಆ ಪಾತ್ರ ಅಂದರೆ ವಸುಂಧರಾದೇವಿ, ವೈಜಯಂತಿಮಾಲಾ, ಸರೋಜಾದೇವಿ ಇವ್ರ 3 ಜನನೂ ಆ ಪಾತ್ರಗಳಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿಕೊಂಡು ನನ್ನ ಅವಕಾಶ ಕೊಟ್ಟಿದ್ದು. ಪದ್ಮಭೂಷಣ ಬಂದಾಗ ನಿಜವಾಗ್ಲೂ ನಾನು ಈ 4 ಜನನ ನೆನೆಸ್ಕೊಳ್ದೆ ಹೋದರೆ ನಾನು ನಿಜವಾಗ್ಲೂ ಕೃತಜ್ಞಹೀನಳಾಗ್ತೀನಿ ಅಂತ ನನ್ನ ಭಾವನೆ. ಮತ್ತು ನನ್ನ ಕೋಟಾನುಕೋಟಿ ಅಭಿಮಾನಿಗಳ ಒಂದು ಪ್ರೋತ್ಸಾಹ,

0: ತ್ರಿಕೆಯವರು ಕೊಟ್ಟ ಒಂದು ಉತ್ತೇಜನದಿಂದ ಈ ಪದ್ಮಭೂಷಣ ಸಿಕ್ಕಿದೆ ಅಂತ ನೆನೆಸ್ಕೊಂಡಿದ್ದೀನಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದೆ ಬಿ ಸರೋಜಾದೇವಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಅಲಂಕಾರಿಕ ಗಿಡಗಳು ಹೆಚ್ಚಾಗ್ತಾ ಇದೆ. ಅಲಂಕಾರಿಕ ಗಿಡಗಳ ಈ ಹುಚ್ಚು ಹತ್ತಿದಂತಹ ಸಂದರ್ಭದಲ್ಲಿ ಆ ಪ್ರಾರಂಭದ ದಿನಗಳಲ್ಲಿ ನೀವು ನೋಡುವಂತಹ ಚಿತ್ರಗಳು ಅಥವಾ ಮಾಡುವಂತಹ ರಿಸರ್ಚ್ನಲ್ಲಿ ಕಾಣುವಂತಹ ಅತ್ಯಂತ ಸೊಗಸಾಗಿ ಕಂಡುಬರುವಂತಹ ಗಿಡ ಅಂತ ಹೇಳಿದ್ರೆ ಅದು ಮಾನ್ಸ್ಟರ ಅನ್ನುವಂತಹ ಸಸ್ಯ. ದೈತ್ಯ ಎಲೆಗಳು, ಗಾಢ ಹಸಿರು, ಒಳಾಂಗಣಕ್ಕೆ ಒಂದು ರೀತಿಯಲ್ಲಿ ಟ್ರಾಪಿಕಲ್ ಸ್ಟೇಟ್ಮೆಂಟ್ ಲುಕ್ನ ಕೊಡುತ್ತೆ ಮಾನ್ಸ್ಟೆರಾ ಡೆಲಿಶಿಯೋಸಾ. ಈ ಪ್ರಭೇದದ ಸಸ್ಯಕ್ಕೆ ಮೋಡಿ ಹೋಗದವರೇ ಇಲ್ಲ. ಇನ್ನೇನು ಮೋಡಿ ಹೋಗಾಯ್ತಲ್ಲ, ಹತ್ತಿರದ ನರ್ಸರಿಗೆ ಭೇಟಿ ಇಟ್ಟು ಈ ಸಸ್ಯದ ಬಗ್ಗೆ ಕೇಳಿದಾಗ ಅವರು ನಿಮ್ಮ ಕೈಯಲ್ಲಿ 6 ಇಂಚು ಪಟ್ಟಿಯಲ್ಲಿರುವಂತಹ ಎರಡೆಲೆಯ ಗಿಡವನ್ನ ತಂದು ನಿಮ್ಮ ಮುಂದೆ ಇಡ್ತಾರೆ. ಹೆಸರಲ್ಲೇ ಮಾನ್ಸ್ಟೆರಾ ಅಂತ ಇರುವಂತಹ ಈ ಸಸ್ಯದ ಗಾತ್ರವನ್ನು ನೋಡಿ ನಿಮ್ಮ ಮುಖ ಬೆಚ್ಚಾಗೋದಂತೂ ಗ್ಯಾರಂಟಿ. ಮಾನ್ಸ್ಟೆರಾ ಅನ್ನುವಂತಹ ಹೆಸರನ್ನ ಕೇಳಿ ಆಕಾರದಲ್ಲಿ ರಾಕ್ಷಸನ ರೀತಿಯಲ್ಲಿರಬಹುದು ಅಂತ ಯೋಚನೆ ಮಾಡಿರುವಂತಹ ನೀವು ಈ ಗಿಡದ ಪುಟ್ಟ ಎಲೆಗಳನ್ನು ನೋಡಿ ಅರೆ ಇದೇನಾ ನನ್ನ ಕನಸಿನ ಗಿಡ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತೀರಾ. ಅಷ್ಟರಲ್ಲಿ ನರ್ಸರಿಯವರು ನಿಮ್ಮನ್ನ ಕರೀತಾರೆ, ಅರೆ ಬನ್ರಿ ಇಲ್ಲಿ, ಈ ಗಿಡ ಚಿಕ್ಕದಾಗಿರುವಾಗ ಹೀಗೆ ಇರೋದು, ದೊಡ್ಡದಾದ್ಮೇಲೆ ನೋಡಿ ಇದನ್ನ ಅಂತ ಧೈರ್ಯ ಮಾಡ್ತಾರೆ. ತದನಂತರ ನೀವು ಈ ಗಿಡವನ್ನು ತಂದು ಮನೆಯಲ್ಲಿ ಇಡ್ತೀರಿ. ಮನೆಯ ಸೊಬಗೆ ಬೇರೆ ಆಗೋಗುತ್ತೆ ಈ ಗಿಡವನ್ನು ತಂದು ಇಟ್ಟ ತಕ್ಷಣ. ಈ ಕೆಸುವಿನ ಗಡ್ಡೆಗಳ ಗಿಡ ಇದೆಯಲ್ಲ, ಅದೇ ಕುಟುಂಬಕ್ಕೆ ಸೇರಿರುವಂಥದ್ದು ಈ ಮಾನ್ಸ್ಟೆರಾ. ಈ ಮಾನ್ಸ್ಟೆರಾ ಮೂಲ ದಕ್ಷಿಣ ಅಮೆರಿಕಾದಲ್ಲಿ ಬೆಳೀತಿದ್ದಂತಹ ಗಿಡ. ಸಾಮಾನ್ಯವಾಗಿ ಬೀಜಗಳು ಭೂಮಿಯಿಂದ ಮೊಳಕೆಯೊಡೆದ ತಕ್ಷಣ ಬೆಳಕನ್ನ ಹಿಂಬಾಲಿಸಿ ಹೋಗುತ್ತೆ. ಆದರೆ ಈ ಮಾನ್ಸ್ಟೆರಾ ಗಿಡ ಒಂದು ರೀತಿಯಲ್ಲಿ ವಿಶೇಷ, ಇದು ಕತ್ತಲೆಯ ಹಿಂದೆ ಹೋಗುತ್ತೆ. ಕತ್ತಲೆ ಆವರಿಸಿದಂತಹ ಮರದ ಬುಡ ಇದಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ. ಮರದ ಬುಡ ಸಿಕ್ಕಿದ್ರೆ ಆ ಮರವನ್ನ ಅಪ್ಪಿಕೊಂಡು ಬಳ್ಳಿಯಂತೆ ಹಬ್ತಾ ಹೋಗುತ್ತೆ. ಕೆಲ ಕಾಲ ಪರಾವಲಂಬಿಯಾಗಿ ಮರದಿಂದಲೇ ತನ್ನ ಹಸಿವನ್ನ ತಣಿಸಿಕೊಂಡು ಬೆಳೆಯುತ್ತೆ. ಮರದ ತುದಿಯ ಬೆಳಕು ಕಂಡಿದ್ದೇ ಕೊನೆಗೆ ತನ್ನ ಆಹಾರವನ್ನ ತಾನೇ ನಿಧಾನವಾಗಿ ತಯಾರಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಈ ಗಿಡಗಳು ಮಾಡುತ್ತೆ.

ಈ ಮಾನ್ಸ್ಟರಗಳಲ್ಲಿ ಹತ್ತತ್ರ 50 ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ. ಹೆಚ್ಚು ಮನೆಮಾತಾಗಿರುವಂತಹ ಮಾನ್ಸ್ಟರ್ ಅಂತ ಹೇಳಿದ್ರೆ ಅದು ಡೆಲಿಷಿಯೋಸಾ. ಈ ಗಿಡದಲ್ಲಿ ಎಲೆಗಳ ಮೇಲೆ ನೈಸರ್ಗಿಕವಾಗಿ ಉಂಟಾಗಿರುವಂತಹ ಸೀಳುಗಳಿರುತ್ತೆ. ಈ ಗಿಡ ಈ ಸೀಳುಗಳಿಗೆ ಫೇಮಸ್. ಮತ್ತೆ ಇದೇನು ಸುಮ್ಸುಮ್ಮನೆ ವಿಕಸಿತವಾಗಿರುವಂತಹ ಗುಣವಲ್ಲ. ದಟ್ಟ ಕಾಡಿನಲ್ಲಿ ಬೆಳಕು ಮೇಲಿನ ಎಲೆಗಳಷ್ಟೇ ಕೆಳಗಿನ ಎಲೆಗಳಿಗೂ ತಲುಪಬೇಕು ಅನ್ನೋದಕ್ಕೆ ಮೂಡಿರುವಂತಹ ತಂತ್ರಗಾರಿಕೆ. ಮತ್ತೆ ಈ ಎಲೆಗಳಿಗೆ ಯಾವುದೇ ರೀತಿಯ ಗಾಳಿ ಮಳೆಗಳನ್ನ ಗಟ್ಟಿಯಾಗಿ ಎದುರಿಸುವಂತಹ ಛಲವನ್ನು ಕೂಡ ಈ ಒಂದು ಸೀಳುಗಳು ಕೊಟ್ಟಿದೆ. ಈ ಮಾನ್ಸ್ಟರ್ ಬಳ್ಳಿಗಳು ಹೂ ಕಾಯಿಯನ್ನು ಕೂಡ ಬಿಡತ್ತೆ. ಇಡೀ ವರ್ಷ ಬೆಳೆದು ಪಕ್ವವಾಗುವಂತಹ ಹಣ್ಣನ್ನ ತಿನ್ನಬಹುದು ಕೂಡ. ಫ್ರೂಟ್ ಸ್ಯಾಲಡ್ ರುಚಿಯನ್ನ ಹೋಲುವಂತಹ ಈ ಹಣ್ಣು ಹೆಸರಿಗೆ ತಕ್ಕಂತೆ ಡಿಲಿಷಿಯಸ್ ಆಗಿರುತ್ತೆ ಅನ್ನೋದು ತಿಂದವರ ಅಭಿಪ್ರಾಯ. ಕಾಡಿನ ನೆರಳನ್ನ ನೆಚ್ಚಿ ಬೆಳೆಯುವಂತಹ ಗಿಡವಾಗಿದ್ದಕ್ಕೆ ಈ ಸಸ್ಯಗಳು ಒಳಾಂಗಣಕ್ಕೆ ಹೇಳಿ ಮಾಡಿಸಿದಂಥವು. ಮಣ್ಣು ಹಾಗೆ ನೀರು ಎರಡರಲ್ಲೂ ಬೇರ್ಬಿಡುವಂತಹ ಕಾರಣಕ್ಕೆ ಈ ಸಸ್ಯಗಳ ಅಭಿವೃದ್ಧಿ ಕೂಡ ಅತ್ಯಂತ ಸುಲಭ. ನೀರಿನ ಪೋಷಕಾಂಶ ನಿರ್ವಹಣೆಯು ಕೂಡ ಕಷ್ಟವಲ್ಲ. ಆರಂಭಿಕರು ಕೂಡ ಈ ಒಂದು ಸಸ್ಯವನ್ನ ಆರಾಮಾಗಿ ಬೆಳೆಸಬಹುದು. ಈ ಮಾನ್ಸ್ಟೆರಾ ಡಿಲಿಷಿಯೋಸಾ ಜೊತೆಗೆ ನಕ್ಷತ್ರ ಪುಂಜದ ವಿನ್ಯಾಸವನ್ನು ಹೋಲುವಂತಹ ಹಸಿರು ಬಿಳಿ ಮಿಶ್ರಿತ ಚುಕ್ಕೆ ಚುಕ್ಕೆ ಎಲೆಗಳನ್ನ ಹೊಂದಿರುವಂತಹ ಮಾನ್ಸ್ಟೆರಾ ಕಾನ್ಸ್ಟಲೇಷನ್ ಅನ್ನು ಕೂಡ ನೀವು ಇಷ್ಟಪಡಬಹುದು, ಬೆಳೆಸಬಹುದು. ಸದಾಕಾಲ ಚ್ಯೂ ಮಾಡ್ರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು FM ರೇನ್ಬೋ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಚ್ಕಲಿ ಯೋಸಿದು ಕನ್ನಡ ಕಾವಲಂಲು 6:39:46 ಸೆಕೆಂಡ್ಗಳಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲ ಭಾಷೆ ಉಪಭಾಷೆಯಲ್ಲಿ ಭಾಷಿಣಿ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜಿಸಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರದ ಅವಧಿಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಂಡ ವಿಧಿಸುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಬಳಿಕ ಸಂವಾದ ನಡೆಸಿ ಮಾತನಾಡಿದ ಅವರು, ರಾಜ್ಯದ 240 ತಾಲೂಕುಗಳ ಪೈಕಿ 217 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಆರ್ಥಿಕ ಇತಿಮಿತಿಗಳಿದ್ದರೂ ರೈತರ ನೆರವಿಗೆ ನಿಲ್ಲುವ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆ ತೀವ್ರವಾಗಿ ಕುಸಿದಿದ್ದು ವಿದ್ಯುತ್ ಲಭ್ಯತೆಯ ಮೇಲೆ ಪರಿಣಾಮ ಬೀರಿದೆ. ಆದರೂ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲೇ ತಲುಪಿಸುವ ನಿಟ್ಟಿನಲ್ಲಿ ಭಾಷಿಣಿ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಆದ್ಯತೆಯ ಮೇರೆಯಾಗಿದೆ ಎಂದು ಐಟಿಬಿಟಿ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಷಿಣಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ 22 ಹೆಚ್ಚು ಭಾಷೆಗಳಲ್ಲಿ ಧ್ವನಿ ಆಧಾರಿತ ಮತ್ತು ಭಾಷಾಂತರ ತಂತ್ರಜ್ಞಾನಗಳನ್ನು ತಂದಿರುವಂತಹ ಭಾಷಿಣಿ ತಂಡದ ಸಾಧನೆಯನ್ನು ಶ್ಲಾಘಿಸಿದರು. ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಹಾಗೂ ಬಯಲುಸೀಮೆ ಭಾಗದಲ್ಲಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮರಾಠಿ, ಉರ್ದು, ತುಳು, ಬ್ಯಾರಿ ಮುಂತಾದ ಭಾಷೆಗಳ ಪ್ರಭಾವ ಇದೆ. ಈ ಎಲ್ಲಾ ಭಾಗಗಳ ಜನರಿಗೆ ಅವರದ್ದೇ ಭಾಷೆ ಉಪಭಾಷೆಯಲ್ಲಿ ಸರ್ಕಾರಿ ಸೇವೆಗಳನ್ನು ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ 700 ಹೆಚ್ಚು ನಾಗರಿಕ ಸೇವೆಗಳನ್ನು ಪ್ರಜಾಸೇವೆ ಮತ್ತು ಇ ಆಡಳಿತ ವಿಭಾಗಗಳ ಮೂಲಕ ಭಾಷಿಣಿ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಇನ್ನಷ್ಟು ಸರಳಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು, ಸರ್ಕಾರಿ ಇಲಾಖೆಗಳು ಗುರುತಿಸಿರುವಂತಹ ಸವಾಲುಗಳಿಗೆ ಮತ್ತು ಅನುಷ್ಠಾನಕ್ಕೆ ಸಿದ್ಧವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25 ಲಕ್ಷದವರೆಗೆ ಕಾರ್ಯಾದೇಶ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ. ಮೊದಲ ಆಹ್ವಾನದಲ್ಲಿ ಪ್ರಜಾಸೇವೆ ಮೂಲಕ ನಾಗರಿಕ ಕೇಂದ್ರಿತ ಆಡಳಿತವನ್ನು ಮರುರೂಪಿಸುವುದು ಮತ್ತು ಬೆಂಗಳೂರು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ ಮೂಲಕ ನಗರ ನೀರು ನಿರ್ವಹಣೆಯನ್ನು ಪರಿವರ್ತಿಸುವುದಾಗಿದೆ. ಕರ್ನಾಟಕ ನವೋದ್ಯಮ ನೀತಿ 2025-30 ವಿಶೇಷ ಉಪಕ್ರಮದಡಿ ರೂಪಿಸಲಾಗಿರುವಂತಹ ಈ ಯೋಜನೆಯ ಒಟ್ಟು ಅನುದಾನ 25 ಕೋಟಿ ಆಗಿದೆ. 3 ವರ್ಷಗಳಲ್ಲಿ ಸುಮಾರು 100 ನವೋದ್ಯಮಗಳನ್ನು ಬೆಂಬಲಿಸುವ ಗುರಿಯನ್ನು ಇದು ಹೊಂದಿದೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಲಂಚ ನೀಡಿದ ಆರೋಪವಿರುವ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ 1 ದಿನ ಮುಂಚಿತವಾಗಿಯೇ ಬೆಂಗಳೂರಿನ ಹೊರ ವಲಯದಲ್ಲಿರುವಂತಹ ರೆಸಾರ್ಟ್ ಮತ್ತು ವಿಲ್ಲಾಗಳಿಗೆ ಕರೆದೊಯ್ಯಲಾಗಿತ್ತು ಎಂದು ತಿಳಿಸಿದೆ. ಆಯ್ಕೆಯಾಗಲು ಸಾಧ್ಯತೆ ಇರುವ ಅಭ್ಯರ್ಥಿಗಳನ್ನು ಗುರುತಿಸಲು ಮತ್ತು ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲು 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿದ್ದಂತಹ ಗೌಪ್ಯ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ ಅವರನ್ನು ಬಂಧಿಸಿರುವುದಾಗಿ ಸ್ಪಷ್ಟಪಡಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ಕೆಆರ್ಎಸ್ ಬೃಂದಾವನ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಇದೇ 11-16 ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು 16-21 ಕೆಆರ್ಎಸ್ ಬೃಂದಾವನ ಆವರಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೆಆರ್ಎಸ್ ಬೃಂದಾವನದಲ್ಲಿ ನಡೆಯಲಿರುವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಧನೆಯನ್ನ ಮಾಡುವತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿದ ಯೂರಿಯಾ 2015 ಕುರಿತ ವರದಿ ಇದೀಗ ಮೂಡಿಬರಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಬೇವು ಲೇಪಿತ ಯೂರಿಯಾ ಬಗೆಗಿನ ಸಾಧಕ ಬಾಧಕಗಳನ್ನು ಹಂಚಿಕೊಂಡಿದ್ದಾರೆ.
1: ಭಾರತದಲ್ಲಿ ಉತ್ಪಾದನೆಯಾಗುವ ಹಾಗೂ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಯೂರಿಯಾವನ್ನ 100% ಬೇವು ಲೇಪಿತಗೊಳಿಸಿ ಅದನ್ನ ಕೃಷಿಗೆ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಲಾಭಗಳಿವೆ. ಸಾರಜನಕದ ಅಂಶದ ಒಂದು ದಕ್ಷತೆಯನ್ನ ಹೆಚ್ಚಳ ಮಾಡತಕ್ಕಂತಹದ್ದು, ಇದರಿಂದ ರಸಗೊಬ್ಬರಗಳಿಂದ ಏನು ವೃಥಾ ಪ್ರಮಾಣದಲ್ಲಿ ವ್ಯರ್ಥ ಆಗ್ತಕ್ಕಂತಹ 10-20 ನಾವು ಕಡಿಮೆಗೊಳಿಸಬಹುದು. ಇಳುವರಿಯ ಹೆಚ್ಚಳದಿಂದ ನಾವು ಸುಮಾರು 10-15 ಇಳುವರಿಯ ಹೆಚ್ಚಳವನ್ನ ನಾವು ಕಾಣಬಹುದು.
0: ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ. ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೂತನ ತಾಂತ್ರಿಕ ವ್ಯವಸ್ಥೆಯು ತೋಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಅಂತಾರಾಷ್ಟೀಯ ಮಟ್ಟದ ಡಿಜಿಟಲ್ ಅನುಭವವನ್ನು ನೀಡಲಿದೆ. ಬಳಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ತೋಟಗಾರಿಕಾ ಬೆಳೆಗಾರರು ಸಾಂಪ್ರದಾಯಿಕ ಪದ್ಧತಿಯೊಂದಿಗೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಕಚೇರಿಗೆ ಸೀಮಿತವಾಗದೆ ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರಿಗೂ ತಲುಪಿಸುವಂತಾಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ತಾಳೆ ಎಣ್ಣೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯಾ ಪ್ರಕರಣದಲ್ಲಿ 14 ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದಂತಹ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಪ್ರದೋಷ್ ಅವರನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸುವ ನಟ ದರ್ಶನ್ ಆಯ್ಕೆಗಳು ಸೀಮಿತಗೊಂಡಂತಾಗಿದೆ. ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್ ಪ್ರದೋಷ್ ಅವರಿಗೆ ಸಾಕ್ಷಿದಾರ ಸ್ಥಾನಮಾನ ನೀಡುವ ನಿರ್ಧಾರದಲ್ಲಿ ಮಧ್ಯ ಪ್ರವೇಶಿಸಲು ನಿರಾಕರಿಸಿದೆ. ಕೆಳ ನ್ಯಾಯಾಲಯಗಳ ತೀರ್ಪು ಪ್ರಶ್ನಿಸಿ ನಟ ದರ್ಶನ್ ಪತ್ನಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3. ಸಮಯ ಆಗಿದೆ 6:51. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಸಾಗೋಣ. ಅದರಲ್ಲೂ ಕನ್ನಡದ ನಿರ್ದೇಶಕರಲ್ಲಿ ಒಬ್ಬರಾದಂತಹ ವಿಶೇಷ ನಿರ್ದೇಶಕರು, ಅಷ್ಟೇ ಅಲ್ಲದೆ ಕವಿ ಕೂಡ. ಅದ್ಭುತವಾದ ಸಾಹಿತ್ಯವನ್ನು, ಹಲವಾರು ಗೀತೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತಹ ವಿಶೇಷವಾದಂತಹ ಕವಿ ಯೋಗರಾಜ್ ಭಟ್ಟರ ಜನ್ಮದಿನ ಇವತ್ತು. ಯೋಗರಾಜ್ ಭಟ್ಟರಿಗೆ ಈ ಜನ್ಮದಿನದಂದು ಶುಭಾಶಯವನ್ನು ತಿಳಿಸ್ತಾ ಅವರ ಚಿತ್ರದ, ಅವರು ಬರೆದಿರುವಂಥ ಹಾಡುಗಳನ್ನು ಇವತ್ತು ಕೇಳ್ತಾ ಸಾಗೋಣ. ಚಿರ್ಮಾಡೇರಿ ಕೇಳ್ತಾನೇರಿ. ಇದು ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಬೈಟು ಟೀ ಕೊಡ್ರಪ್ಪ.
1: ಮುಂಜಾ ಮುಂಜಾ ರೇ ಮುಂಜಾ ಮ್ಯಾಗ್ವಾ.

ಕೇಳ್ತಾರದು ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ ನ 1.3 ಮ್ಯೂಸಿಕಲಿ ಮ್ಯಾಚ್ಕಲಿ ಯಾಸ್ ಯೋಗರಾಜ್ ಭಟ್ ಅವರ ಸಾಹಿತ್ಯದಲ್ಲಿ ಮೈಸೂರು ಪಾಕಲ್ಲಿ ಟೋಟಲಾಗಿ ಎಷ್ಟು ತುತ್ತಿದೆ ಹಾಡು ಮೂಡಿ ಬಂತು. ವಿ ಹರಿಕೃಷ್ಣರವರ ಸಂಗೀತ ಸಂಯೋಜನೆಯ ಗೀತೆ ಇದಾಗಿತ್ತು. ಬಚ್ಚನ್ ಚಿತ್ರದ ಗೀತೆ. ಯೋಗರಾಜ್ ಭಟ್ಟರ ಬಹಳಷ್ಟು ಗೀತೆಗಳು ಲೈನ್ ಅಪ್ ಆಗಿದೆ ನಿಮ್ಮೆಲ್ಲರಿಗಾಗಿ. ಯೋಗರಾಜ್ ಭಟ್ರವರಿಗೆ ಈ ಶುಭ ದಿನ, ಅವರ ಹುಟ್ಟುಹಬ್ಬದ ಆಚರಣೆಯ ಈ ದಿನ ಅವರಿಗೆ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ತಿಳಿಸಿದ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ನಿಮ್ಮಿಷ್ಟದ ಹಾಡು ಯಾವುದು, ಯೋಗರಾಜ್ ಭಟ್ರವರು ಬರೆದಿರುವಂತಹ ಹಾಡಲ್ಲಿ ನಿಮ್ಮಿಷ್ಟದ ಹಾಡು ಯಾವುದು, ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480

0: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
1: ಎರಡೊಂದ್ಲಿ ಎರಡು ಎರಡೆರಡ್ಲಿ ನಾಲ್ಕು ಕಿವಿಗೊಟ್ಟು ಆಲಿಸಿ ಈ ಮಂತ್ರ ಪಠಿಸಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯುವ ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಿಶನ್ ರೋಷನ್ ರವರಿಂದ ಸಂದೇಶ ಬಂದಿದೆ, ಹಾಗೆ ಮಂಜುನಾಥ್ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಆರ್ತಿ ರವರಿಂದ ಸಂದೇಶ, ಎಲ್ಲರೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದೀರಿ. ಈ ಯುಗರಾಜ್ ಭಟ್ಟರ ಇನ್ನಷ್ಟು ಗೀತೆಗಳು ಈ ದಿನ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವನ ಬ್ಲೂ. 7:20 ಆಗಿದೆ. ಇನ್ನಷ್ಟು ಗೀತೆಗಳನ್ನು ಕೇಳೋಣ. ಯೋಗರಾಜ್ ಭಟ್ರವರ ಸಾಹಿತ್ಯದ ಗೀತೆಗಳನ್ನು ಕೇಳ್ತಾ ಇದ್ದೇವೆ. ಈ ಮೂಡಿಗೆ ಬರ್ತಾ ಇದೆ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬೆಲುಗು ಎಫ್ ಎಂ ರೈನ್ಬೋ. ಈ ಹೊತ್ತಿನ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೊರೆ ಮಾಡುವಂತಹ ಸಮಯ 7:30 ಆಗಿದೆ. ಯೋಗರಾಜ್ ಭಟ್ರವರ ಸಾಹಿತ್ಯ ಸಂಯೋಜನೆಯ ಗೀತೆಗಳನ್ನು ಕೇಳ್ತಾ ಇದ್ವಿ. ಮತ್ತೊಮ್ಮೆ ಯೋಗರಾಜ್ ಭಟ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕೊನೆಯ ಹಾಡಾಗಿ ಇದೀಗ ಮುಡಿ ಬರ್ತಾ ಇದೆ. ಹರಿಕೃಷ್ಣರವರು ಹಾಡಿರುವಂತಹ ಗೀತೆ ರಾಜಹಳ್ಳಿ ಚಿತ್ರದಿಂದ. ಯೋಗರಾಜ್ ಭಟ್ರವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಫಾಲಿಂಗ್ ಇನ್ ಲವ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. 7:35 ಮೂಡಿ ಬರಲಿದೆ ನಿಮ್ಮೆಲ್ಲರಿಗಾಗಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ, ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ, ವಿಶಾಖಪಟ್ಟಣದಲ್ಲಿ ನವೆಂಬರ್ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ, ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕ್ರಿಸಾನ್ ಕ್ರೆಡಿಟ್ ಕ್ರಿಕೆಟ್ ಲೀಗ್. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವಂತಹ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವಂತಹ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದಂತಹ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ಇಂದು ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯೂ

0: ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026 ಸಾಲಿನ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಸ್ತ್ರೀಯ ಸಂಪ್ರದಾಯದೊಂದಿಗೆ ಸೃಜನಶೀಲ ಸಂವಾದ ನಡೆಸುವ ಮೂಲಕ ಸಮಕಾಲೀನ ಸಾಹಿತ್ಯಕ್ಕೆ ಹೊಸ ಸ್ವರೂಪಗಳನ್ನು ನೀಡಿದ ಅವರ ನವೀನ ಸಾಹಿತ್ಯದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಈ ವರ್ಷದ ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ದೇಶಾದ್ಯಂತ ಇಂದು ಆಚರಣೆ ಮಾಡಲಾಯಿತು. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದಂತಹ ವಾಯುಪಡೆಯ ದಿನಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ಯೋಧರಲ್ಲಿ ಅಡಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಾಯುಪಡೆ ನಡೆಸಿದ ಯುದ್ದದ ಕಾರ್ಯಾಚರಣೆಗಳನ್ನು ಸ್ಮರಿಸಿದ ಅವರು, ಆ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ಪರಿಣಾಮಕಾರಿ ವಾಯು ರಕ್ಷಣಾ ಕಾರ್ಯಾಚರಣೆಗಳನ್ನು ದೇಶ ನೇರವಾಗಿ ಕಂಡಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ $863 ಶತಕೋಟಿ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 31ನೇ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಈ ಶೃಂಗಸಭೆಯು ಮುಂದಿನ ತಿಂಗಳ 12 ಮತ್ತು 13ರಂದು ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯು ಏರಿಳಿತಗಳಿಗೆ ಅಥವಾ ಆಘಾತಗಳಿಗೆ ಒಳಗಾಗುವ ಸ್ಥಿತಿಯಲ್ಲಿರುವ ಮತ್ತು ಜಾಗತಿಕ ಬೆಳವಣಿಗೆಯು ಶೇಕಡ 3ಕ್ಕಿಂತ ಕಡಿಮೆಯಾಗುವ ನಿರೀಕ್ಷೆ ಇರುವ ಸಂದರ್ಭದಲ್ಲೂ ಭಾರತ ವರ್ಷದಲ್ಲಿ ಸುಮಾರು ಶೇಕಡ 16ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ಇರುವ ಭಾರತದ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ಗೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ 1 ತಿಂಗಳ ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿಶ್ವ ಅಭಿವೃದ್ಧಿ ವರದಿ 2026 ಬಿಡುಗಡೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಸ್ತಾವಿತ ಸಮಾಲೋಚನಾ ಪತ್ರವು ಎಐ ಸುರಕ್ಷತೆ, ಸೈಬರ್ ಭದ್ರತೆ, ಅದರ ಪ್ರಯೋಜನ ಮತ್ತು ಸಂಭಾವ್ಯ ಅಪಾಯಗಳ ಮೇಲೆ ಗಮನ ಹರಿಸಲಿದೆ. ಡೀಪ್ ಫೇಕ್ನಂತಹ ಹಾನಿಕಾರಕ ಅಂಶಗಳಿಂದ ಜನರನ್ನು ರಕ್ಷಿಸುವ ಜೊತೆಗೆ ಎಐ ಪ್ರಯೋಜನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಇದು ಪರಿಹರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿಯ ಕುರಿತು ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ತಂತ್ರಜ್ಞಾನದಿಂದ ಸಾಂಪ್ರದಾಯಿಕವಾಗಿ ವಂಚಿತವಾಗಿರುವ ಸಮಾಜದ ವರ್ಗಗಳು ಕೂಡ ಕೃತಕ ಬುದ್ಧಿಮತ್ತೆಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಲು ವಿಶ್ವಬ್ಯಾಂಕ್ನ ಸಹಯೋಗದೊಂದಿಗೆ ವ್ಯಾಪಕ ಅಧ್ಯಯನ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಬಳಕೆಯು ಸಮಾಜಕ್ಕೆ ಈ ತಂತ್ರಜ್ಞಾನದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನರ

ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪ್ರಯಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದಂತಹ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಂತಾಯಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದಂತಹ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವಿನ್ ಅವರೊಂದಿಗೆ ಫಿಜಿಯಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಮತೋಲಿತ ಮತ್ತು ಮಹತ್ವಾಕಾಂಕ್ಷೆಯ ಫಲಿತಾಂಶ ಸಾಧಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಧೋರಣೆ ಅನುಸರಿಸಲು ಮತ್ತು COP31 ಮಾತುಕತೆಗಳ ಅಧ್ಯಕ್ಷರೊಂದಿಗೆ ಸಹಕರಿಸಲು ಭಾರತದ ಬದ್ಧತೆಯನ್ನು ಸಚಿವ ಭೂಪೇಂದ್ರ ಯಾದವ್ ಪುನರುಚ್ಚರಿಸಿದರು. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ದ್ವಂದ್ವ ನಿಲುವು ತಾಳುತ್ತಿದೆ ಎಂದು ಭಾರತ ಆರೋಪ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬಗ್ಗೆ ಮಾಹಿತಿ ನೀಡುವವರಿಗೆ ಬಹುಮಾನ ಘೋಷಿಸುವ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುತ್ತಿರುವಂತಹ ಬೆಂಬಲವನ್ನು ಪಾಕಿಸ್ತಾನ ಮರೆಮಾಚಲು ಪ್ರಯತ್ನ ಮಾಡುತ್ತಿದೆ. 9/11, 26/11 ಮತ್ತು ಪಹಲ್ಗಾಮ್ ದಾಳಿಗಳನ್ನು ಜಗತ್ತು ಮರೆತಿಲ್ಲ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಕಾರ್ಯದರ್ಶಿ ರಘುಪುರಿ, ಕೇವಲ ಘೋಷಣೆಗಳಿಂದ ಭಯೋತ್ಪಾದನೆ ನಿರ್ಮೂಲನೆಯಾಗುವುದಿಲ್ಲ, ಭಯೋತ್ಪಾದಕರು ಮತ್ತು ಅವರಿಗೆ ಹಣಕಾಸು ಒದಗಿಸುವವರು ಮತ್ತು ಪ್ರಾಯೋಜಕರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಹಾನಿ ಮಾಡಿರುವುದು ಸ್ವೀಕಾರಾರ್ಹವಲ್ಲ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 CII ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕಿಸಾನ್ ಕ್ರಿಕೆಟ್ ಲೀಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು. ಇನ್ನೀಗ ಕೇಳೋಣ ಸಂದೇಶ್ ಟು ಸೋಲ್ಜರ್ಸ್ ಕಾರ್ಯಕ್ರಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 9:16. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಹಿಂದಿ ಚಿತ್ರಗೀತೆಗಳು ಈ ಹೊತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ಮೊಟ್ಟ ಮೊದಲನೇ ಗೀತೆಯಾಗಿ ಮೂಡಿಬರ್ತಾ ಇದೆ ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕವಿ ಅಲ್ವಿತಾ ನಾಗೇಹನ ಚಿತ್ರದ ಶೀರ್ಷಿಕೆ ಗೀತೆ. ಈ ಚಿತ್ರರಂಗಕ್ಕೆ ಇವತ್ತು ಎಲ್ಲಿಲ್ಲಾರದಂತಹ ಒಂದು ವಿಷಯ, ಒಂದು ನಷ್ಟ ಅಂತಲೇ ಹೇಳಬೇಕು. ಕಾರಣ ನಿಮ್ಮೆಲ್ಲರಿಗೂ ತಿಳಿದಿದೆ, ಅತ್ಯಂತ ವಿಶೇಷವಾದಂತಹ ನಟರಲ್ಲಿ ಒಬ್ಬರಾಗಿದ್ದಂತಹ ನಾನಾ ಪಾಟೇಕರ್ ಅವರನ್ನ ಇವತ್ತು ಹಿಂದಿ ಚಿತ್ರರಂಗ ಬಾಲಿವುಡ್ ಕಳೆದುಕೊಂಡಿದೆ. ನಾನಾ ಪಾಟೇಕರ್ ಅವರು ಎಷ್ಟೆಲ್ಲ ಚಿತ್ರಗಳಲ್ಲಿ ಅಭಿನಯಿಸುತ್ತಾರೆ ಹಿಂದಿ ಹಾಗೆ ಮರಾಠಿ ಭಾಷೆಯಲ್ಲಿ ಅತ್ಯಂತ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ನಟಿಸಿರುವ ಯಾವ ಚಿತ್ರ, ಅವರ ಅಭಿನಯದ ಯಾವ ಪಾತ್ರ ನಿಮಗೆ ಅತ್ಯಂತ ಇಷ್ಟ? ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಿಮ್ಮ ವಾಟ್ಸಪ್ ಸಂಖ್ಯೆ 9489901031.

ಅಂತ ವಿಶೇಷವಾದಂತಹ ಪಾತ್ರಗಳಲ್ಲಿ ಅಭಿನಯಿಸಿದಂತಹ ನಾನಾ ಪಾಟೇಕರವ್ರನ್ನ ನಾವಿವತ್ತು ಕಳೆದುಕೊಂಡಿದ್ದೀವಿ. ಚಿತ್ರರಂಗ ಒಂದು ರೀತಿಯ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಾನಾ ಪಾಟೇಕರ್ರವರು ಅಭಿನಯದ ಯಾವ ಚಿತ್ರದ ಯಾವ ಪಾತ್ರ ನಿಮಗೆ ಅತ್ಯಂತ ಇಷ್ಟವಾಗುತ್ತೆ ತಿಳಿಸ್ಕೊಡಿ. ಎಲ್ಲರೂ ಮೊದಲು ಮಾತಾಡೋದು ಕ್ರಾಂತಿವೀರ್ ಚಿತ್ರದ ಅಭಿನಯವನ್ನು ಮರೆಯಲಾಗದಂತಹ 1994 ತೆರೆ ಕಂಡಂತಹ ಚಿತ್ರ. ಪ್ರತಾಪ್ ನಾರಾಯಣ್ ಆಗಿ ಕ್ರಾಂತಿವೀರ್ನಲ್ಲಿ ಅಭಿನಯಿಸಿರುವಂತಹ ನಾನಾ ಪಾಟೇಕರ್ರವರ ಇಡೀ ಅಭಿನಯ ಕಣ್ಣಿನ ಮುಂದೆ ಬಂದ್ಬಿಡತ್ತೆ ಆ ಚಿತ್ರವನ್ನು ನೆನೆಸ್ಕೊಂಡ ತಕ್ಷಣ. ಅದರ ಜೊತೆಯಾಗಿ ಇತ್ತೀಚೆಗೆ ಬಂದಂಥ ಒಂದಿಷ್ಟು ಚಿತ್ರಗಳಲ್ಲಿ ಅವರ ತಮಾಷೆ ಅಭಿನಯ ಕೂಡ ಅಷ್ಟೇ ವಿಶೇಷವಾಗಿತ್ತು. ಉದಾಹರಣೆಗೆ ಅವರು ಅಭಿನಯಿಸಿದಂತಹ ಟ್ಯಾಕ್ಸಿ ನಂಬರ್ ಅನ್ನೋದು ಗ್ಯಾರ ಇರಬಹುದು. ರಾಘವ್ ಶಾಸ್ತ್ರಿ ಆಗಿ ಟ್ಯಾಕ್ಸಿಯ ಡ್ರೈವರ್ ಆಗಿ ಅವರ ಪಾತ್ರ ಖಂಡಿತವಾಗಲೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ವೆಲ್ಕಮ್ ಚಿತ್ರದಲ್ಲಿ ಡಾನ್ ಉದಯ್ ಶೆಟ್ಟಿಯ ಪಾತ್ರವನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಬಹಳಷ್ಟು ಪಾತ್ರಗಳನ್ನು ನಾವು ಮಾತಾಡಬಹುದು. ನಿಮಗೆ ಅವರ ಯಾವ ಪಾತ್ರ ಅತ್ಯಂತ ಸನಿಹ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013 ಜೂನ್ ಮಾಡಿರಿ. ಇದು ಕನ್ನಡ ಕಾಮನವಿಲ್ಲವು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ನಾನಾ ಸರ್ ಅವರ ಬಹಳಷ್ಟು ಚಿತ್ರಗಳನ್ನು ನೋಡಿದ್ದೀನಿ. ಕಾಮೋಶಿ ಚಿತ್ರದ ಬಗ್ಗೆ ನೆನಪಿಸ್ಕೊಳ್ತಾ ಇದ್ದಾರೆ. ವಜು, ತಿರಂಗ, ಹಾಗೆ ಯಶ್ವಂತ್ ಇದೆಲ್ಲದರ ಜೊತೆಗೆ ಕನ್ನಡದಲ್ಲಿ ನಾನಾ ಪಾಟೇಕರ್ ಅವರು 2010 ನಟಿಸಿದಂತಹ ಯಕ್ಷ ಚಿತ್ರದ ಬಗ್ಗೆ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಾಕಿದ್ದವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧರ್ಮಣ್ಣರವರಿಂದ ಕೂಡ ಸಂದೇಶ. ಅದ್ಭುತವಾದ ನಟನನ್ನು ಬಾಲಿವುಡ್ ಚಿತ್ರರಂಗ ಇವತ್ತು ಕಳೆದುಕೊಂಡಿದೆ. ಮತ್ತೊಂದು ಚಿತ್ರವನ್ನು ನೆನಪಿಸ್ಕೊಳ್ಳೋದಾದರೆ ಎಂದಿಗೂ ಮರೆಯಲಾಗದಂತಹ ಮತ್ತೊಂದು ಚಿತ್ರದಲ್ಲಿ ಆಪ್ತ ಚಪ್ಪನ್ ಚಿತ್ರವನ್ನು ಕೂಡ ನೆನಪಿಸ್ಕೊಳ್ಬೇಕು. ಅತ್ಯಂತ ವಿಶೇಷವಾಗಿ ಪೊಲೀಸ್ ಆಫೀಸರ್ ಆಗಿ ನಟಿಸಿದಂಥ ಚಿತ್ರ, ಪೊಲೀಸ್ ಆಫೀಸರ್ ಅಂದ ತಕ್ಷಣ ರಾಕೇಶ್ ಆಗಿ ನಟಿಸಿದಂತಹ ಮತ್ತೊಂದು ಚಿತ್ರ. ನಾನಾ ಪಾಟೇಕರ್ ಅವರು 2013 ತೆರೆ ಕಂಡಂತಹ ದ ಅಟ್ಯಾಕ್ಸ್ ಆಫ್ 26/11, ಮುಂಬೈನ ತಾಜ್ ಹೋಟೆಲ್ನ ಮೇಲೆ ಆದಂತಹ ಅಟ್ಯಾಕ್ನ ಬಗ್ಗೆ ಮಾಡಿದಂತಹ ಚಿತ್ರ ಇದು. ಇದರಲ್ಲೂ ಕೂಡ ಅತ್ಯದ್ಭುತವಾಗಿ ಅಭಿನಯನವನ್ನು ಮಾಡಿದ್ದಾರೆ. ಅದು ಕೂಡ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾದಂತಹ ಚಿತ್ರ. ಹೀಗೆ ಬಹಳಷ್ಟು ಅದ್ಭುತವಾದ ನಟನೆಯನ್ನು ಬಾಲಿವುಡ್ಗೆ ನೀಡಿರುವಂತಹ, ಹಾಗೆ ಮರಾಠಿ ಚಿತ್ರರಂಗಕ್ಕೆ ನೀಡಿರುವಂತಹ ನಾನಾ ಪಾಟೇಕರ್ ಅವರಿಗೆ ಧನ್ಯವಾದಗಳನ್ನು ಮಾತ್ರ ತಿಳಿಸೋದಕ್ಕೆ ಸಾಧ್ಯನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಸಂದೇಶಗಳು ಕೂಡ ಬರಲಿ, ಕೇಳ್ತಾನೆ ಟ್ಯೂನ್ ಮಾಡಿರಿ. ಅಷ್ಟೇ ಅಲ್ಲದೆ ಬಹಳಷ್ಟು ಫಿಲಮ್ ಫೇರ್ ನ್ಯಾಷನಲ್ ಅವಾರ್ಡನ್ನು ಕೂಡ ಅಂಗಾರ ಚಿತ್ರಕ್ಕಾಗಿ 1995 ಅಂಗಾರ ಚಿತ್ರಕ್ಕಾಗಿ ಗೆದ್ದಿದ್ದಾರೆ ನಾನಾ ಪಾಟೇಕರ್ ಅವರು. ಹಾಗೆ

ಫಿಲ್ಮ್ಫೇರ್ ಕ್ರಾಂತಿವೀರ್ ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿ, ಅಪಹರಣ್ ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ನಾನಾ ಪಾಟೇಕರ್ ಅವರ ನಿಮಿಷದ ಚಿತ್ರಗಳನ್ನು ಸಂದೇಶವಾಗಿ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489809101.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು. ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಿ. ಅನಿಲ್ರವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ತಿರಂಗ ಚಿತ್ರ ನನಗೆ ಅತ್ಯಂತ ಇಷ್ಟವಾದ ಪಾತ್ರ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕ್ರಾಂತಿವೀರ್ ಚಿತ್ರ ಅತ್ಯಂತ ಇಷ್ಟವಾದಂತಹ ಚಿತ್ರ ಅಂತ ಹೇಳಿ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ನಾನಾ ಪಾಟೇಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಂತಕುಮಾರ್ರವರು, ಶ್ರೀಧರ್ ಅವರಿಂದ ಕೂಡ ಸಂದೇಶ ಬಂದಿದೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕೊನೆ ಮಾಡೋಣ ಈ ಹೊತ್ತಿನ ನಮನವನ್ನು. ವಿಶೇಷ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಇದಾಗಿತ್ತು ಕನ್ನಡ ಕಾಮನ್ ವಿಲ್ಲು ಎಫ್ ಎಂ ರೈನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 10:02 ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಕನಸಿನ ಲೋಕ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ. ಶುರು ಮಾಡೋಣ ಈ ಹೊತ್ತಿನ ಕನಸಿನ ಲೋಕ. ಈ ಹೊತ್ತು ಇವತ್ತು ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಸ್. ಇದೀಗ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಯುದ್ಧ ಕ್ಷೇತ್ರದಿಂದ ಚಂದ್ರಿಕಾ ಅವರು ಕೂಡ ಈ ಹಾಡಿಗೆ ಧ್ವನಿಯಾಗ್ತಿದ್ದಾರೆ. ಮನೋಹರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಹಲೋ ಹಲೋ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಿನ ಹಾಡುಗಳನ್ನು ಕೇಳ್ತಾ ಇದ್ವಿ. ಮೂಡಿ ಬರ್ತಾ ಇದೆ ಮುಂದಿನ ಗೀತೆ ವಸಂತ ಕಾವ್ಯ ಚಿತ್ರದಿಂದ ಓಹೋ ಗಿರಿ ಸುಂದರಿ ಜಗದಾಸರಿ. ರಾಜೇಶ್ ಕೃಷ್ಣರವರ ಧ್ವನಿಯಲ್ಲಿ ಅದ್ಭುತವಾದ ಈ ಗೀತೆ, ಎಸ್ ನಾರಾಯಣರವರ ಸಾಹಿತ್ಯ ಇರುವಂತಹ ಗೀತೆ, ರಾಜೇಶ್ ರಾಮನಾಥ್ರವರ ಸಂಗೀತ ಸಂಯೋಜನೆಯಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಉರ್ವಶಿ ಚಿತ್ರದಿಂದ ಮಂಚು ಮಂಚು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಇನ್ನೀಗ ಮೂಡಿ ಬರ್ತಾ ಇದೆ ನೀ ಬರುವ ದಾರಿಯಲ್ಲಿ ಉಲ್ಟಾ ಪಲ್ಟಾ ಚಿತ್ರದಿಂದ ಚಿತ್ರ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಧ್ವನಿಗಳಲ್ಲಿ ಈ ಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ಇರುವಂತಹ ಗೀತೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಗೀತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 10:31 ಕನಸಿನ ಲೋಕದಲ್ಲಿ ಕನಸಿನ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಸಂದೇಶವನ್ನು ಕಳಿಸ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು. ಅನಂತ ಮೂರ್ತಿಗಳು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಅಶೋಕ್ ಕುಮಾರ್ ಅವರಿಂದ ಸಂದೇಶ, ಉಮೇಶ್ರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಚಿದಾನಂದ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಅದ್ಭುತವಾದ ಕಾರ್ಯಕ್ರಮ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಕಿಶನ್ರವರು ಪ್ರಸಾರವಾಗ್ತಿರುವಂತಹ ಗೀತೆಗಳು ಅದ್ಭುತವಾಗಿದೆ ಅಂತ ಹೇಳಿ ಇರಣ್ಣರವರು ಸಂದೇಶವನ್ನು ಕಳಿಸಿದ್ದಾರೆ, ಅದ್ಭುತವಾದ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯೋಗೇಶ್ರವರು ಶಾಂತಾಚಾರ್ಯರವರಿಂದ ಸಂದೇಶ, ಆನಂದ್ ಕುಲಕರ್ಣಿರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಅನಿಲ್ರವರಿಂದ ಸಂದೇಶ, ಧನ್ಯವಾದಗಳು ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ. ಎನ್ ಜಿ ಬಸವರಾಜ್ರವರು ಕೂಡ ಚಿತ್ರದುರ್ಗದಿಂದ ಅನ್ನಪೂರ್ಣರವರ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಇದೇ ರೀತಿಯ ಅದ್ಭುತವಾದ ಹಾಡುಗಳ ಪಯಣ ಇದೀಗ ಮುಂದುವರಿಯುತ್ತೆ. ಮುಡಿ ಬರ್ತಾ ಇದೆ ತಾಯಿ ಇಲ್ಲದ ತವರು ಚಿತ್ರದಿಂದ ಮಂದಾರ ಮಂದಾರ. ಲತಾ ಹಂಸಲೇಖ, ರಾಜೇಶ್ ಕೃಷ್ಣರವರ ಧ್ವನಿಯಲ್ಲಿ, ಗೀತೆ ಹಂಸಲೇಖರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ನಿಮ್ಮೆಲ್ಲರಿಗಾಗಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಸಿರಂತಿಯೇ ಸಿರಂತಿಯೇ ಗೀತೆ ನಿಮ್ಮೆಲ್ಲರಿಗಾಗಿ ಮುಡಿಬಂತು. ಇನ್ನೀಗ ಮುಡಿ ಬರ್ತಾ ಇದೆ ಸುಂದರಿ ಸುಂದರಿ ಶ್ರೀರಾಮಚಂದ್ರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯರವರ ಧ್ವನಿಯಲ್ಲಿ ಈ ಗೀತೆ ಸಾಹಿತ್ಯ ಸಂಗೀತ ಸಂಯೋಜನೆ ಹಂಸಲೇಖರದು.
1: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ ಬೋನ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 10:52 ಆಗಿದೆ ಈ ಹೊತ್ತಿನ ಇವತ್ತಿನ ಕನಸಿನ ಲೋಕದ ಈ ಕನಸಿನ ಹಾಡುಗಳ ಪಯಣವನ್ನು ಕೊನೆ ಮಾಡುವಂತಹ ಸಮಯ. ಎಲ್ಲ ಹಾಡುಗಳ ಅದ್ಭುತವಾಗಿತ್ತು ಅಂತ ಹೇಳಿ ಲಕ್ಷ್ಮೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಶೋಕ್ ಕುಮಾರ್, ಮಂಚುಳ, ಪ್ರಜ್ವಲ್ರವರಿಂದ ಸಂದೇಶ, ಬಸವರಾಜ್ರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸ್ತಾ ಎಲ್ಲ ಶ್ರೋತೃಗಳಿಗೂ ಸದಾಕಾಲ ಕೇಳ್ತಾನೆ ರೀ, ಚೂನ್ ಮಾಡಿರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು ಅಂತ ಹೇಳ್ತಾ ಈ ಹೊತ್ತು ಕನಸಿನ ಲೋಕ ಕಾರ್ಯಕ್ರಮನ ಕೊನೆ ಮಾಡ್ತಾ ಇರೋದು. ಆರ್ ಜಿ ಪ್ರವೀಣ್ ಜೋಯ್ಸ್, ಟ್ಯೂನ್ ಮಾಡಿರಿ, ಕೇಳ್ತಾನೆ ರೀ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಕೊನೆಯ ಎರಡು ಹಾಡಿನೊಂದಿಗೆ ಇವತ್ತಿನ ಈ ಕನಸಿನ ಲೋಕದ ಪಯಣವನ್ನು ಕೊನೆ ಮಾಡೋಣ.

0: ಸಮಯವಾಗಿದೆ 11:03. 11:05 ಕೇಳೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ದೆಹಲಿಯ FM ಗೋಲ್ಡ್ನ ಸಹ ಪ್ರಸಾರದೊಂದಿಗೆ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎಲ್ಲ ಪ್ರೀತಿಯ ಕೇಳುವರಿಗೂ ಶುಭರಾತ್ರಿ. ನಗನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.